0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಬರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿವೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯತೆಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಇದೀರ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಎಲ್ಇ ಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲಿದ್ದಾರೆ ಸುಗಮ

ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

ನಮಸ್ಕಾರ, ನಾನು ತಾರಾ. ಇವತ್ತು ನಿಮ್ಮ ಊರು ಬೆಳಗಾವಿನಲ್ಲಿ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕೇಳಿ ಸಂಸ್ಥೆ ವೇಣು ಧ್ವನಿಯೇ ಕಾರಣ. ವೇಣು ನನ್ನ ಯಜಮಾನರು, ಹಾಗೂ ನಿಮ್ಗೆಲ್ರಿಗೂ ಯಜಮಾನರು. ಬಾನುಲಿಯಲ್ಲಿ ಮತ್ತೆ ಮತ್ತೆ ಬರ್ತೇನೆ, ಮತ್ತೆ ಮತ್ತೆ ನಿಮ್ಮನ್ನ ಕಾಡ್ತೇನೆ. ಏನಾದ್ರೂ ಇದ್ರೆ ದಯವಿಟ್ಟು ನನಗೂ ಈ ಧ್ವನಿಯ ಮೂಲಕ ಹೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಈ ದಿನ ತುಂಬಾ ಸಂತೋಷವಾಗಿರಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ.

0: ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಗಮ ಸಂಗೀತ ಕಲಾವಿದೆ ಬೆಳಗಾವಿಯ ಶ್ರೀಮತಿ ನೇತ್ರಾ ಜೋಶಿಯವರು. ಹಾರ್ಮೋನಿಯಂ ಸಾಥ್ ನೀಡಿದವರು ಯಾದವೇಂದ್ರ ಪೂಜಾರಿ, ತಬಲಾ ಸಾಥ್ ನಿತಿನ್ ಸುತಾರ್. ಹೀಗೆ ಕೇಳ್ತಾಯಿರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.
1: ಪ್ರಪ್ರಥಮ
0: ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ಮೃತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
0: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಚಾಂದಿನಿ, ಚಿತ್ರ ಏ, ಗಾಯಕರು LN ಶಾಸ್ತ್ರಿ ಹಾಗೂ ಪ್ರತಿಮಾ ರಾವ್, ಸಂಗೀತ ನಿರ್ದೇಶಕರು ಗುರುಕಿರಣ್, ಸಾಹಿತ್ಯ ಮುರಳಿ ಮೋಹನ್. ಹಾಡನ್ನ ಕೇಳಿ ಆನಂದಿಸಿ.

ಕಾರ್ಯಕ್ರಮದ ಮುಂದಿನ ಗೀತೆ ಗೂಗ್ಲಿ ಗಂಡಸರೇ. ಸಾಹಿತ್ಯ ಪವನ್ ವಡಿಯರ್, ಸಂಗೀತ ಜೋಶ್ವಾ ಶ್ರೀಧರ್, ಚಿತ್ರ ಗೂಗ್ಲಿ, ಗಾಯಕರು ಹರಿಚರಣ್. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಹುಡುಗಿ ಕಣ್ಣು. ಚಿತ್ರ ರತಾವರ, ಗಾಯಕರು ಶ್ರೀ ಮುರಳಿ, ಸಾಹಿತ್ಯ ಯೋಗರಾಜ್ ಭಟ್ ಹಾಗೂ ಸಾಯಿ ಸರ್ವೆ, ಸಂಗೀತ ನಿರ್ದೇಶಕರು ಧರ್ಮ ವಿಶೇಷ್. ಹಾಡನ್ನ ಕೇಳಿ ಆನಂದ.

ನೀವು ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: हा होता आजचा स्वर शंकर, ज्यामध्ये आपण शंकर मुदगेकर यांच्या आवाजातील गाणी ऐकली. तबला साथ दिली होती विनायक मुदगेकर यांनी. आजचा कार्यक्रम तुम्हाला कसा वाटला त्याच्या प्रतिक्रिया जरूर कळवा. त्यासाठी नंबर आहे 9019904904. मनीषा कणवीन कार्यक्रमासोबत उद्या पुन्हा येईलच, पण तोपर्यंत तुम्ही एकत्र वेणुधुनी 90.4 KLE खनसू. नमस्कार.
1: KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳಿಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀನು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ಒಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರುನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998

KLE Technological University Belagavi 2026 27 ra praveshagalu prarambha Dr. M. S. Seshagiri Campus Belagavi KCET code E036 Comet K code E065 2025 26 ralli 500 ku hechu nemakati offer galu labisive vidyarthigalige varshika 16 LPA varagina garishta package dorutide 150 ku hechu anubhavi shikshakaru hagu 50 ku hechu doctorate padavidaridare susajjita learning factory tinkering lab ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಯುಜಿ ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಐ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿಸಿಎ, ಎಂಸಿಎ, ಎಂಬಿಎ ಮತ್ತು ಎಂಟೆಕ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜೂನಿಪರ್ ಎಚ್ಬಿ, ಫೆಡರಲ್ ಬ್ಯಾಂಕ್ ಮತ್ತು ಬೋಸ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08314 0322 ಅಥವಾ www.ale.tech.ac.in ಗೆ ಭೇಟಿ ನೀಡಿ.

KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಆರೋಗ್ಯದ ಹಾದಿಗೆ ಆಸರೆಯೂ ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯೂ ನಾವು. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. ಬಿಬಿಟಿ ಪ್ರವೇಶಗಳು ಆರಂಭವಾಗಿದೆ, ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೆ ಸ್ಫೂರ್ತಿ. KLE ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. KLE ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8663335218. ವೆಬ್ಸೈಟ್ kcpt.tahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ಎಲ್ಲರಿಗೂ ನಮಸ್ಕಾರ.
0: ಕಾರ್ಯಕ್ರಮದ ಆರಂಭ ಮಾಡೋಣ. ಬಾಯಿ ಕ್ಯಾನ್ಸರ್ ಅಂದ್ರೇನು? ಅಲ್ಲಿಂದ
1: ಬಾಯಿ ಕ್ಯಾನ್ಸರ್ ಅಂದ್ರೆ ಏನು ಎಲ್ಲರಿಗೂ ಬಹಳ ಕಾಮನ್ ಆಗಿ ಕೇಳಿರ್ತೀರಾ, ಎಸ್ಪೆಷಲಿ ಟೊಬ್ಯಾಕೋ ಚ್ಯೂವರ್ಸ್ ಅಂದ್ರೆ ಯಾರು ತಂಬಾಕನ್ನ ಅಗೀತೀರಾ ಅವರಲ್ಲಿ ಇದು ವರ್ಡ್ ಬಹಳ ಕಾಮನ್ ಮತ್ತೆ ಬಹಳ ಹೆದರಿಕೆ ಮೂಡುವಂತ ಒಂದು ವರ್ಡ್. ಯಾರಾದ್ರೂ ಬಾಯಿ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ಅವ್ರ ಹೆದರಿಕೆ ಮೂಡುತ್ತೆ. ಸೊ ಆಕ್ಚುಲಿ ಬಾಯಿ ಕ್ಯಾನ್ಸರ್ ಅಂದ್ರೆ ಏನಪ್ಪ, ಬಾಯಿ ಕ್ಯಾನ್ಸರ್ ಅಂದ್ರೆ ಬಾಯಲ್ಲಿ ಯಾವ್ದಾದ್ರು ಒಂದು ಹುಣ್ಣಾಗುತ್ತೆ. ಸೊ ಈ ಹುಣ್ಣು 2-3 weeks ಆದ್ರೂ ಮಾಯದೇ ಇರೋದಿಲ್ಲ, ಸೈಜ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಮುಟ್ಟಿದ ತಕ್ಷಣ ಬ್ಲೀಡ್ ಆಗುತ್ತೆ. ಇದರಿಂದ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್ ಅಂದ್ರೆ ಮಾತಾಡಕ್ಕೆ ಅಥವಾ ಊಟ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ತರ ಯಾವ್ದು ಬಾಯಲ್ಲಿ ಗಂಟಿರುತ್ತೆ, ಸ್ಪೆಷಲಿ ಟೊಬ್ಯಾಕೋ ಚೂವರ್ಸ್ ಅಂದ್ರೆ ಯಾರು ತಂಬಾಕನ್ನ ಅಗೀತಾರ ಅಥವಾ ಸ್ಮೋಕ್ ಮಾಡ್ತಾರ ಅವರಲ್ಲಿ ಯಾವ್ದು ಗಂಟ್ ಕಾಣ್ಕೊಳತ್ತೆ, ಮೋಸ್ಟ್ಲಿ ಅದು ಓರಲ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ.
0: ಸಾಮಾನ್ಯವಾಗಿ ಎಲ್ಲಾ ಸಿನಿಮಾಗಳಲ್ಲಿ ಸೀರಿಯಲ್ ಗಳಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸ್ತಾರೆ, ತಂಬಾಕು ಸೇವನೆಯಿಂದ ಬಾಯಿ ಕ್ಯಾನ್ಸರ್ ಆಗುತ್ತೆ ಅಂತ. ಬರೀ ತಂಬಾಕು ಸೇವನೆಯಿಂದ ಆಗುತ್ತಾ ಇನ್ಯಾವ್ದಾದ್ರು ಕಾರಣಗಳಿದಾವ ಅದ್ರ ಬಗ್ಗೆ?
1: ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಅಂದ್ರೆ ಪ್ರೈಮರಿ ಕಾಸ್ ಮೂಲ ಕಾರಣ ಅಂದ್ರೆ ಟೊಬ್ಯಾಕೋ. ಟೊಬ್ಯಾಕೋ ಅಂದ್ರೆ ನೀವು ತಂಬಾಕು ಅಂತ ಹೇಳ್ಬೋದು, ದಟ್ ಇಸ್ ದ ಪ್ರೈಮರಿ ಕಾಸ್. ಯಾರು ತಂಬಾಕನ್ನ ಅಗೀತಾರಲ್ಲ ಅವರಲ್ಲಿ ಇದರ ರಿಸ್ಕ್ ಬಹಳನೇ ಜಾಸ್ತಿ ಇರುತ್ತೆ. ತಂಬಾಕಿನ ಜೊತೆ ಯಾರು ಆಲ್ಕೋಹಾಲ್ ಸೇವನೆ ಮಾಡ್ತಾರಲ್ಲ ಅವರಲ್ಲಿ ಆ ರಿಸ್ಕ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ 30% ಇನ್ಕ್ರೀಸ್ ಇನ್ ದ ರಿಸ್ಕ್ ಯಾರು ಬರೀ ತಂಬಾಕು ತಗೊಳ್ತಾರೆ ಅಥವಾ ಯಾರು ತಂಬಾಕು ಜೊತೆ ಆಲ್ಕೋಹಾಲ್ ಅನ್ನ ಕನ್ಸ್ಯೂಮ್ ಮಾಡ್ತಾರಲ್ಲ, ಸೊ ವಿತ್ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರಲ್ಲಿ 30% ದೇರ್ ಇಸ್ ಎ ಇನ್ಕ್ರೀಸ್ ಇನ್ ದ ರಿಸ್ಕ್ ಆಫ್ ಕ್ಯಾನ್ಸರ್. ಸೊ ಟೊಬ್ಯಾಕೋ ಅಂಡ್ ಆಲ್ಕೋಹಾಲ್ ಅವು ಎರಡನ್ನು ನಾವು ಪ್ರೈಮರಿ ಕಾಸ್ ಅಂತ ಹೇಳ್ತೀವಿ. ಅವು ಎರಡು ಅಲ್ದೇನೆ ಮತ್ ಬೇರೆ ಕಾರಣಗಳು ಇದಾವೆ. ಒಂದು HPV ವೈರಸ್ ಅನ್ಬಹುದು, ಸೆಕೆಂಡ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗಿರ್ಬೋದು, ಅಥವಾ ಥರ್ಡ್ ಇಲ್ ಫಿಟ್ಟಿಂಗ್ ಡೆಂಚರ್ಸ್ ಅಂದ್ರೆ ಯಾರು ಹಲ್ಲಿನ ಸೆಟ್ ಹಾಕೋತಾರಲ್ಲ ಅದ್ರಲ್ಲಿ ಯಾವ್ದೋ ಒಂದು ಚೂಪಾಗಿರಬಹುದು, ಅದು ಗ್ರಾಜುಯಲಿ ಅದು ಒತ್ತಿ ಒಂದು ಗಾಯ ಮಾಡ್ತಾ ಇರ್ಬೋದು, ಅಥವಾ ಯಾರಲ್ಲಿ ಹಲ್ಲು ಹುಳುಕಾಗಿರ್ಬೋದು ಆ ಹಲ್ಲು ಹುಳುಕಾಗಿ ಚಿಪ್ ಆಫ್ ಆಗಿರ್ಬೋದು, ಸೊ ಶಾರ್ಪ್ ಟೂತ್. ಸೊ ಇದು ಒಂದು ಕಾರಣವಾಗಿರ್ಬೋದು. ಅಥವಾ ಜೆನೆಟಿಕ್ ಮ್ಯೂಟೇಷನ್ ಅಂದ್ರೆ ಸ್ವಲ್ಪ ಜನರಲ್ಲಿ ಕ್ಯಾನ್ಸರ್ ಆಗುವ ಟೆಂಡೆನ್ಸಿನೇ ಇರುತ್ತೆ, ಸ್ಪೆಷಲಿ ಸಿಂಡ್ರೋಮ್ಸ್ ಕೇಸಸ್ ಲೈಕ್ ಫ್ಯಾಂಕೋನೀಸ್ ಅನಿಮಿಯಾ ಅಥವಾ ಬ್ಲೂಮ್ ಸಿಂಡ್ರೋಮ್, ಈ ತರ

0: ಸಿಂಡ್ರೋಮ್ಸ್ ಇರೋ ಪೇಷಂಟ್ ಅಲ್ಲಿ ಕ್ಯಾನ್ಸರ್ ಆಗೋ ಟೆಂಡೆನ್ಸಿ ಜಾಸ್ತಿ ಇರುತ್ತೆ, ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್ ಅಂದ್ರೆ ಎಚ್ ಐ ವಿ ಪೇಷಂಟ್ಸ್, ಇವರಲ್ಲಿ ಡಿಸೀಸ್ ಫೈಟ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಸೊ ಫೈಟಿಂಗ್ ಕೆಪಾಸಿಟಿ ಕಡಿಮೆ ಇದ್ದಾಗ ಅವರಲ್ಲಿಯೂ ಸಹ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತದೆ. ಇನ್ನೊಂದು ಫೆಮಿಲಿಯಲ್ ಅಂದ್ರೆ ಯಾರಲ್ಲಿ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇರುತ್ತೆ, ಹೆರಿಡಿಟಿ ಆಗಿ ಒಂದು ಹಿಸ್ಟ್ರಿ ಇರುತ್ತೆ, ತಂದೆಗಾಗಿರ್ಬೋದು ಅಥವಾ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ಗಾಗಿರ್ಬೋದು. ಸೊ ಫೆಮಿಲಿಯಲ್ ಹಿಸ್ಟ್ರಿ ಇಸ್ ಆಲ್ಸೋ ನೋನ್ ಟು ಕಾಸ್ ಕ್ಯಾನ್ಸರ್ಸ್. ಸೊ ಎಲ್ಲಾ ಕಾಸಸ್ ನೀವು ನೋಡಿದ್ರೆ ಎಲ್ಲ ಒಂದ್ ಸೈಡು, ತಂಬಾಕು ಕನ್ಸಂಪ್ಷನ್ ಇಸ್ ದ ಮೇನ್ ಕಾಸ್.
1: ಬಹಳ ಮುಖ್ಯವಾಗಿ ತಂಬಾಕು ಆಯ್ತು, ಆಲ್ಕೋಹಾಲ್ ಆಯ್ತು, ಇನ್ನೊಂದು ಅಡಿಕ್ಷನ್ ಬ್ಯಾಡ್ ಹ್ಯಾಬಿಟ್ ಬಗ್ಗೆ ಮಾತನಾಡೋಣ ವಿತ್ ರೆಸ್ಪೆಕ್ಟ್ ಟು ಸಿಗರೆಟ್ ಸ್ಮೋಕಿಂಗ್. ಅದು ಆಗುತ್ತಾ, ವಿಲ್ ಇಟ್ ಲೀಡ್?
0: ಟೊಬ್ಯಾಕೋ, ಸಿಗರೆಟ್ ಅಂದ್ರೆ ಏನು, ಅದರಲ್ಲಿ ಟೊಬ್ಯಾಕೋ ಇರುತ್ತೆ. ಟೊಬ್ಯಾಕೋ ಎರಡ್ ಫಾರ್ಮ್ ಅಲ್ಲಿ ನೀವು ತಗೋಬಹುದು, ಒಂದು ಸ್ಮೋಕ್ ಮಾಡಬಹುದು ಅಥವಾ ನೀವು ಅಗಿಬಹುದು. ಸೊ ಪ್ರೈಮರಿ ಕಂಟೆಂಟ್ ಇಸ್ ಟೊಬ್ಯಾಕೋ. ಸೊ ಟೊಬ್ಯಾಕೋ ಕನ್ಸ್ಯೂಮ್ ಮಾಡಿದಾಗನೇ ಕ್ಯಾನ್ಸರ್ ಆಗೋದು. ಸೊ ಯಾವುದೇ ರೀತಿಯಾಗಿ ತಗೋಬಹುದು ನೀವು ಅದನ್ನ, ಬಾಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಅದರಿಂದ ಯಾವ ಸ್ಥಳದಲ್ಲಿ ನಾವು ಇಟ್ಕೋತೀವಲ್ಲ, ಮೋಸ್ಟ್ ಕಾಮನ್ ಆಗಿ ಗಲ್ಲದ ಬಡ್ಡಿಯಲ್ಲಿ ಇಟ್ಕೊಳ್ತಾರೆ. ಸೊ ಆವಾಗ ಗಲ್ಲದ ಬಡ್ಡಿಯಲ್ಲಿ ಕ್ಯಾನ್ಸರ್ ಕಂಡು ಬರುತ್ತೆ. ಸ್ಮೋಕರ್ಸ್ ಅಲ್ಲಿ ಏನಾಗುತ್ತೆ, ಅದು ಹೊಗೆ ಇರುತ್ತೆ. ಸೊ ಯೂಶುವಲಿ ಇವರಲ್ಲಿ ಅಂಗಳದ ಕ್ಯಾನ್ಸರ್ ಅಥವಾ ನಾಲ್ಗೆ ಕ್ಯಾನ್ಸರ್ ಅನ್ನು ನಾವು ಕಾಣ್ಕೋಬಹುದು.
1: ಇನ್ನೊಂದ್ ಸ್ವಲ್ಪ ಇದ್ರ ಬಗ್ಗೆ ವಿವರವಾಗಿ ಮಾತನಾಡೋಣ. ಪ್ರಾರಂಭಿಕ ಪ್ರೈಮರಿ ಸಿಂಪ್ಟಮ್ಸ್ ಆಫ್ ಮೌತ್ ಕ್ಯಾನ್ಸರ್ ಏನಾದ್ರು ವಿತ್ ರೆಸ್ಪೆಕ್ಟ್ ಟು ಟೊಬ್ಯಾಕೋ ಚೂಯಿಂಗ್, ಈಗ ನೀವು ಹೇಳಿದ್ರೆ ಆ ಯಾವ ಸ್ಥಳದಲ್ಲಿ ಇರ್ತಾರೆ ಅಲ್ಲೇ ಇದಾಗುತ್ತೆ ಆರಂಭಿಕ ಲಕ್ಷಣ.
0: ಸೊ ಬಾಡಿ ನಮ್ಗೆ ವಾರ್ನಿಂಗ್ ಸೈನ್ಸ್ ಕೊಡುತ್ತೆ
1: ಅದ್ರ ಬಗ್ಗೆ.
0: ಸೊ ಗಾಡ್ ಹ್ಯಾಸ್ ಮೇಡ್ ಅಸ್ ಸೋ ಗುಡ್ ಅಂದ್ರೆ ಒಂಥರ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಏನಾದ್ರೂ ನಾವು ಕನ್ಸ್ಯೂಮ್ ಮಾಡಿದಾಗ ಟೊಬ್ಯಾಕೋ ಇನ್ ಎನಿ ಫಾರ್ಮ್, ನೀವು ಸಿಗರೆಟ್ ಆಗಿ ತಗೋಬಹುದು ಅಥವಾ ಪಾನ್ ಖೈನಿ ಯಾವ್ದಾದ್ರು ಫಾರ್ಮ್ ಅಲ್ಲಿ ತಗೊಂಡ್ರು, ಇಟ್ ಇಸ್ ಅ ಕೆಮಿಕಲ್. ಸೊ ಒನ್ ಸಿಗರೆಟ್ ಹ್ಯಾಸ್ ಅರೌಂಡ್ 7,000 ಕೆಮಿಕಲ್ಸ್, 7,000 ಕೆಮಿಕಲ್ಸ್ ಇದೆ ಅದರಲ್ಲಿ. ಸೊ ಅದರಲ್ಲೂ ಅಟ್ಲೀಸ್ಟ್ 70 ಇಂಗ್ರೀಡಿಯಂಟ್ಸ್ ಆರ್ ನೋನ್ ಟು ಕಾಸ್ ಕ್ಯಾನ್ಸರ್. 70 ಇಂಗ್ರೀಡಿಯಂಟ್ಸ್ ಇದಾವ ಅದರಲ್ಲಿ, ಅದರಿಂದ ಕ್ಯಾನ್ಸರ್ ಆಗುವ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಸೊ ಯಾವಾಗ ನಾವು ಸ್ಮೋಕ್ ಮಾಡ್ತೀವಿ ಅಥವಾ ಅಗಿತೀವಿ, ವಿ ಆರ್ ಟೇಕಿಂಗ್ ಇನ್ ಕೆಮಿಕಲ್ಸ್. ಈ ಕೆಮಿಕಲ್ಸ್ ನ ತಗೊಂಡಾಗ ಏನಾಗುತ್ತಪ್ಪ, ಕೆಮಿಕಲ್ಸ್ ತಗೊಂಡಾಗ ಸೆಲ್ಸ್ ಅಲ್ಲಿ ಚೇಂಜಸ್ ಕಾಣ್ಕೊಳ್ಬಹುದು. ಸೊ ಇಟ್ ಇಸ್ ಅ ಗ್ರಾಜುವಲ್ ಪ್ರೊಸೆಸ್. ಸೊ ಇಟ್ ಇಸ್ ನಾಟ್ ದಟ್ ಇವತ್ತು ಸ್ಮೋಕ್ ಮಾಡಿದ್ದೀನಿ ಇನ್ 15 days ಅಲ್ಲಿ ಕ್ಯಾನ್ಸರ್ ಆಗುತ್ತೆ, ಆ ತರ ಇರೋದ. ಇಟ್ ಟೇಕ್ಸ್ ಅರೌಂಡ್ 10 to 15 years. ಸೊ ವೆನ್ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಅಥವಾ ಚೂಯಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಅಟ್ಲೀಸ್ಟ್ 10 to 15 years ಬೇಕು ಅದ್ ಕ್ಯಾನ್ಸರ್ ಆಗೋದಿಕ್ಕೆ. ಇಟ್ ಇಸ್ ದ ಇಯರ್ಸ್ ಮೇ ವೇರಿ, ಒಬ್ಬೊಬ್ಬರಲ್ಲಿ ಇನ್ನೂ ಜಲ್ದಿ ಆಗ್ಬೋದು, ಒಬ್ಬೊಬ್ಬರಲ್ಲಿ ಲೇಟ್ ಆಗ್ಬೋದು. ಸೊ ಅಗೇನ್ ಬಾಡಿ ಇಮ್ಯೂನ್ ಡಿಫೆನ್ಸ್ ಮೆಕ್ಯಾನಿಸಮ್ ಕಮ್ಸ್ ಇನ್ ಟು ಪಿಕ್ಚರ್. ನಾವು ಎಷ್ಟು ತಗೋತಾ ಇದ್ವಿ, ಸೊ 15 years ಅಲ್ಲಿ ನಾನು ಬರೇ ಡೈಲಿ 1 cigarette ಸೇರ್ತಾ ಇರ್ಬೋದು, ಒಬ್ಬೊಬ್ರು ಡೈಲಿ 1 packet ಸಿಗರೆಟ್ ಸೇರ್ತಾರೆ. ಸೊ ದ ಕ್ವಾಂಟಿಟಿ ಆಲ್ಸೋ ಮ್ಯಾಟರ್ಸ್, ಎಷ್ಟು ಕ್ವಾಂಟಿಟಿ ತಗೋತಾ ಇದಾರೆ ಮತ್ತೆ ಎಷ್ಟು ಡ್ಯೂರೇಷನ್ ತಗೋತಾ ಇದಾರೆ. ಸೊ ಇನಿಷಿಯಲ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನಪ್ಪಾ ಅಂದ್ರೆ, ನಾವು ಎಲ್ಲಿ ತಂಬಾಕನ್ನು ಇಡ್ತೀವಲ್ಲ ಅಲ್ಲಿ ಒಂದು ರೆಡ್ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ವೈಟ್ ಪ್ಯಾಚ್ ಅಂಡ್ ರೆಡ್ ಪ್ಯಾಚಸ್ ಆರ್ ಇನಿಷಿಯಲ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್. ಸೊ ಗ್ರಾಜುಯಲಿ ಈ ಪ್ಯಾಚಸ್ ಅಲ್ಲಿ ಏನಾದ್ರೂ ಒಂದು ಅಲ್ಸರ್ ಆಗ್ಬಹುದು ಅಥವಾ ಏನಾದ್ರು ಇರ್ರೆಗ್ಯುಲಾರಿಟಿ ಆಗ್ಬಹುದು. ಸೊ ಕ್ರಮೇಣವಾಗಿ ಇವು ಸೈಜ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗ್ಬಹುದು. ಊಟ ಮಾಡ್ಬೇಕಾದ್ರೆ ಸ್ಪೆಷಲಿ ಸ್ಪೈಸಿ ಊಟ ಮಾಡಿದಾಗ ಅಥವಾ ಬಿಸಿ ಊಟ ಮಾಡಿದಾಗ ಅದರಲ್ಲಿ ಬರ್ನಿಂಗ್ ಸೆನ್ಸೇಷನ್ ಬರ್ಬೋದು. ಸೊ ಬರ್ನಿಂಗ್ ಸೆನ್ಸೇಷನ್ ಬಂದಾಗ ಐ ಆಮ್ ಹ್ಯಾವಿಂಗ್ ಡಿಸ್ಕಂಫರ್ಟ್. ಸೊ ಗ್ರಾಜುಯಲಿ ಇವು ಸಿಂಪ್ಟಮ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ಬಹುದು, ಪೇನ್ ಸ್ಟಾರ್ಟ್ ಆಗ್ಬಹುದು, ತಲೆನೋವು ಕಿವಿನೂ ಆಗ್ಬಹುದು, ಏನಾದ್ರೂ ಒಂದು ಸಣ್ಣ ಹುಣ್ಣು ಆಗ್ಬಹುದು ಬಾಯಲ್ಲಿ, ಅಂಡ್ 3 ವಾರ ಆದ್ರೂ ಇದು ಹುಣ್ಣು ಮಾಯ್ತಾ ಇಲ್ಲ, ಸ್ಲೋಲಿ ಒಂದು ಆಜುಬಾಜು ಹಲ್ಗಳು ಲೂಸ್ ಆಗ್ಬಹುದು, ಲೂಸ್ ಆಗಿ ಫಾರ್ ನೋ ರೀಸನ್ ಹಲ್ ಲೂಸ್ ಆಗಿ ಬೀಳ್ತಾ ಇರ್ಬೋದು. ಸೊ ದಟ್ ಮೀನ್ಸ್ ದೇರ್ ಇಸ್ ಅ ಹಿಡನ್ ಸಿಂಪ್ಟಮ್, ಏನಾದ್ರೂ ಒಂದು ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಇನ್ ಅ ಬಾಡಿ ಅಂಡ್ ಯು ಹ್ಯಾವ್ ಟು ಅಡ್ರೆಸ್ ಇಟ್. ಆಮೇಲೆ ಊಟ ಹೋಗ್ತಾ ಇರ್ಬೋದು, ನಾಲ್ಗೆ ದಪ್ಪಾಗ್ಬಹುದು, ಆಮೇಲೆ ವಸಡೆ ನರ್ಗಳಲ್ಲಿ ಪೇನ್ ಬರ್ಬೋದು, ಲಾಸ್ ಆಫ್ ಸೆನ್ಸೇಷನ್ ಇರ್ಬೋದು. ಸೊ ಊಟ ನಾಲ್ಗೆ ಚಾಚಕ್ ಆಗದೆ ಇರ್ಬೋದು, ಬಾಯಿ ತರಕ್ಕೆ ಆಗದೆ ಇರ್ಬೋದು. ಸೊ ಆಲ್ ದೀಸ್ ಆರ್ ಬೇಸಿಕ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಓರಲ್ ಕ್ಯಾನ್ಸರ್.
1: ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಡಾಕ್ಟರ್ ರಶ್ಮಿ ಪಾಟೀಲ್ ಅವರು ಕೊಡ್ತಾ ಇದ್ದಾರೆ. ಇವರು ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಿಂದ ಬಂದಿದ್ದಾರೆ. ಸೊ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ತಮ್ಮ ಉತ್ತರದಲ್ಲಿ ಡಾಕ್ಟರ್ ಮೇಡಮ್ ಪ್ಯಾಚಸ್ ಬಗ್ಗೆ ಹೇಳಿದ್ರೆ ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ. ರೆಡ್ ಅಂಡ್ ವೈಟ್ ಪ್ಯಾಚಸ್, ಕೆಂಪು ಅಂಡ್ ಬಿಳಿ ಪ್ಯಾಚಸ್ ಮೌತ್ ನಲ್ಲಿ ಬಾಯಲ್ಲಿ ಕಂಡು ಬಂದ್ರೆ ಅದು ಎಲ್ಲಾ ಕ್ಯಾನ್ಸರ್ ಏನೇ ಆಗಿರ್ತಾರೆ, ಅದ್ರ ಬಗ್ಗೆ ಸ್ವಲ್ಪ.
0: ಎಲ್ಲಾ ರೆಡ್ ಪ್ಯಾಚ್ ವೈಟ್ ಪ್ಯಾಚ್ ಕ್ಯಾನ್ಸರ್ ಅನ್ನೋದಕ್ಕೆ ಬರೋದಿಲ್ಲ. ಸೊ ದೀಸ್ ಆರ್ ಯಾರು ಟೊಬ್ಯಾಕೋ ಸ್ಮೋಕ್ ಮಾಡ್ತಾರ ಅಥವಾ ಚೂ ಮಾಡ್ತಾರಲ್ಲ, ಅವರಲ್ಲಿ ಮೋಸ್ಟ್ ಕಾಮನ್ ಆಗಿ ಕಾಣುವ ಪ್ಯಾಚಸ್ ಇವು. ಸೊ ಯಾವಾಗ ಚೂ ಮಾಡ್ತೀವಿ ಅವಾಗ ಒಂಥರ ವೈಟ್ ಪ್ಯಾಚ್ ಆಗುತ್ತೆ. ಸೊ ಯಾವಾಗ ಈ ಪ್ಯಾಚ್ ಸ್ಕ್ರೇಪ್ ಆಗೋದಿಲ್ಲ ಅಥವಾ ಇದರಲ್ಲಿ ಅಲ್ಸರ್ ಆಗಿದೆ, ದೊಡ್ಡದಾಗ್ತಾ ಹೋಗ್ತಾ ಇದೆ, ಅದರಲ್ಲಿ ಏನಾದ್ರೂ ಪೇನ್, ಡಿಸ್ಕಂಫರ್ಟ್, ಬರ್ನಿಂಗ್ ಇದೆ, ಸೊ ಆವಾಗ ವಿ ಕ್ಯಾನ್ ಸಸ್ಪೆಕ್ಟ್ ಇಟ್ ಆಸ್ ಅ ಪ್ರೀ ಮ್ಯಾಲಿಗ್ನೆಂಟ್. ಪ್ರೀ ಮ್ಯಾಲಿಗ್ನೆಂಟ್ ಅಂದ್ರೆ ಏನ ಅಥವಾ ಪೊಟೆನ್ಶಿಯಲಿ ಮ್ಯಾಲಿಗ್ನೆಂಟ್ ಅಂತೀವಿ, ಅಂದ್ರೆ ಇದರಲ್ಲಿ ಮ್ಯಾಲಿಗ್ನೆಂಟ್ ಆಗೋ ಸಾಧ್ಯತೆ ಇದೆ, ಅಂದ್ರೆ ಕ್ಯಾನ್ಸರ್ ಆಗೋ ಕ್ಷಮತೆ ಇದೆ. ಈ ಪ್ಯಾಚ್ ಇವೆಂಚುಲಿ ಕ್ಯಾನ್ಸರ್ ಆಗೋ ಕ್ಷಮತೆ ಇದೆ. ಸೊ ಇಫ್ ಯು ಟೇಕ್ 100 ವೈಟ್ ಪ್ಯಾಚಸ್ ತಗೊಂಡ್ರೆ ಅದರಲ್ಲಿ ಓನ್ಲಿ 7 or 8 ಪ್ಯಾಚಸ್ ಕ್ಯಾನ್ ಕನ್ವರ್ಟ್ ಟು ಕ್ಯಾನ್ಸರ್. ಎಲ್ಲಾ ವೈಟ್ ಪ್ಯಾಚ್ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಬ್ಬೊಮ್ಮೆ ಇನ್ಫೆಕ್ಷನ್ ಆದಾಗೂ ಈ ತರ, ಅಂದ್ರೆ ಕ್ಯಾಂಡಿಡಿಯಲ್ ಇನ್ಫೆಕ್ಷನ್ಸ್, ಯಾರು ಡಯಾಬೆಟಿಕ್ ಪೇಷಂಟ್ಸ್ ಇರ್ತಾರೆ ಅವರಲ್ಲಿ ಕ್ಯಾಂಡಿಡಿಯಸ್, ಅವರಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ, ಸೊ ಅವರಲ್ಲಿನೂ ಕ್ಯಾಂಡಿಡಿಯಾಸಿಸ್ ಆಗ್ಬಹುದು. ಕ್ಯಾಂಡಿಡಿಯಾಸಿಸ್ ಆಲ್ಸೋ ಇಸ್ ಅ ವೈಟ್ ಪ್ಯಾಚ್. ಸೊ ಈ ವೈಟ್ ಪ್ಯಾಚ್ ಡಸಂಟ್ ಮೀನ್ ಇಟ್ ಇಸ್ ಅ ಕ್ಯಾನ್ಸರ್. ಲ್ಯುಕೋಪ್ಲೇಕಿಯಾ ಅಂತ ಏನಂತೀವಿ, ವೈಟ್ ಪ್ಯಾಚ್ ಯಾವುದು ಸ್ಕ್ರೇಪ್ ಆಗೋದಿಲ್ಲ, ಟೊಬ್ಯಾಕೋ ಚುವರ್ಸ್ ಅಲ್ಲಿ ಇದೆ, ಇದು ಕ್ಯಾನ್ಸರ್ ಆಗೋ ಕ್ಷಮತೆ ಇದೆ. ಪ್ಲಸ್ ಎರಿಥ್ರೋಪ್ಲೇಕಿಯಾ, ಎರಿಥ್ರೋಪ್ಲೇಕಿಯಾ ಮೋಸ್ಟ್ ಕಾಮನ್ಲಿ ನಾವು ಸ್ಮೋಕರ್ಸ್ ಅಲ್ಲಿ ನೋಡ್ತೀವಿ, ಯಾವಾಗ ರೆಡ್ ಫ್ಲೆಶಿ ರೆಡ್ ಪ್ಯಾಚ್ ಕಾಣುತ್ತೆ, ಇದು ಚಾನ್ಸ್ ಆಫ್ ಕ್ಯಾನ್ಸರ್ ಇದೆ. ಊಟ ಮಾಡಬೇಕಾದ್ರೆ ಏನಾದ್ರೂ ಗಲ್ಲ ಕಟ್ಕೋತೀವಿ, ಅವಾಗ ಒಂದು ವೈಟ್ ಹುಣ್ಣಾಗುತ್ತೆ, ದಟ್ ಇಸ್ ನಾಟ್ ಕ್ಯಾನ್ಸರ್. ಅಥವಾ ಊಟ ಮಾಡಬೇಕಾದ್ರೆ ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಸ್ಪೆಷಲಿ ಏನಾದ್ರು ಫಿಶ್ ಬೋನ್ ಚುಚ್ಚಿ ಏನಾದ್ರು ಗಾಯ ಮಾಡಬಹುದು, ದಟ್ ಇಸ್ ನಾಟ್ ಕ್ಯಾನ್ಸರ್. ಸೊ ಎಲ್ಲಾ ರೆಡ್ ಪ್ಯಾಚ್ ವೈಟ್ ಪ್ಯಾಚ್ ಆರ್ ನಾಟ್ ಡೇಂಜರಸ್. ಯು ಆರ್ ನಾಟ್ ಸಂಬಡಿ ಯು ಕ್ಯಾನ್ ಡಿಸೈಡ್ ಇದು ಕ್ಯಾನ್ಸರ್ ಇದೆ ಅಂತ. ಸೊ ಅ ಸ್ಪೆಷಲಿಸ್ಟ್ ಕ್ಯಾನ್ ಟೆಲ್ ವೆದರ್ ಇಟ್ ಇಸ್ ಅ ಕ್ಯಾನ್ಸರ್ ಆರ್ ಅ ನಾನ್ ಕ್ಯಾನ್ಸರ್. ಸೊ ಪ್ಯಾಚಸ್ ಹ್ಯಾವ್ ದ ಪೊಟೆನ್ಶಿಯಲ್, ಈ ಪ್ಯಾಚ್ ಕ್ಯಾನ್ಸರ್ ಆಗೋ ಪೊಟೆನ್ಶಿಯಲ್ ಇರುತ್ತೆ. ಯಾವ ಪ್ಯಾಚ್ ಅಲ್ಲಿ ಪೊಟೆನ್ಶಿಯಲ್ ಇದೆ ಅಂತ ನಾವಷ್ಟೇ ಹೇಳ್ಬೋದು, ಯು ಕೆನಾಟ್ ಡಿಸೈಡ್ ಇಟ್. ಸೊ ವಾಟ್ ಐ ನಾನೇನ್ ಹೇಳಕ್ ಪ್ರಯತ್ನ ಪಡ್ತೀನಿ ಅಂದ್ರೆ, ಪ್ಯಾಚ್ ಆದ ತಕ್ಷಣ ಹೆದರ್ಬೇಡಿ, ಏನೋ ಒಂದು ಗಾಯ ಆಗಿ ಪ್ಯಾಚ್ ಆಯ್ತಪ್ಪ, ಒಂದ್ ಯಾವ್ದೋ ಶಾರ್ಪ್ ಅಲ್ಲಿದೆ, ಚುಚ್ಚಿ ಏನೋ ಒಂದ್ ಗಾಯ ಮಾಡಿದೆ, ಅದ್ ಕ್ಯಾನ್ಸರ್ ಆಯ್ತು ಅಂತ ಬಹಳ ಜನ ಹೆದರ್ ಬಿಡ್ತಾರೆ, ಹೆದರಿ ಹೊರಗಡೆ ಬರೋದಿಲ್ಲ, ಡಾಕ್ಟರ್ ಹತ್ರ ತೋರಿಸೋದಿಲ್ಲ. ಸೊ ಎಲ್ಲಾ ರೆಡ್ ಅಂಡ್ ವೈಟ್ ಪ್ಯಾಚಸ್ ಆರ್ ನಾಟ್ ಡೇಂಜರಸ್. ದೇ ಕ್ಯಾನ್ ಬಿ ಅ ಸಿಂಪ್ಟಮ್, ದೇ ಕ್ಯಾನ್ ಬಿ ಅ ಸೈನ್, ಇಟ್ ಮೈಟ್ ಬಿ ಅ ವಾರ್ನಿಂಗ್ ಸೈನ್. ಸೊ ಫಸ್ಟ್ ಗೆ ಡಾಕ್ಟರ್ ಹತ್ರ ಬನ್ನಿ, ತೋರಿಸ್ಕೊಳ್ಳಿ, ಲೆಟ್ ಅಸ್ ಡಿಸೈಡ್ ವೆದರ್ ಇಟ್ ಇಸ್ ಡೇಂಜರಸ್ ಆರ್ ನಾಟ್ ಡೇಂಜರಸ್.
1: ಈಗ ತಮ್ಮ ಉತ್ತರದಲ್ಲಿ ಹೇಳಿದ್ರೆ ಯು ಆರ್ ನಾಟ್ ಟು ಡಿಸೈಡ್ ಅಂತ, ಅದನ್ನ ಡಿಸೈಡ್ ಹೇಗ್ ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಟ್ರೀಟ್ಮೆಂಟ್, ಚಿಕಿತ್ಸೆಗಳು ಯಾವಾಗ ಡಯಾಗ್ನೋಸ್ ಮಾಡುದು, ಅದ್ರ ಬಗ್ಗೆ ಖಂಡಿತ ನಿಮ್ ಕಡೆಯಿಂದ ಮಾಹಿತಿ ತಗೊಳ್ಳೋಣ. ಆದ್ರೆ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಒಂದು ಪುಟ್ಟ ವಿರಾಮ.

0: Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ಬಾಯಿ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕೋಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಬ್ರೇಕ್ ನ ಮುಂಚೆ ನಾನು ಕೇಳಿದೆ, ಡಾಕ್ಟರ್ ಮೇಡಮ್, ಯು ಆರ್ ನಾಟ್ ಟು ಡಿಸೈಡ್, ಈಗ ಡಿಸೈಡ್ ನೀವು ಹೇಗೆ ಮಾಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಟ್ರೀಟ್ಮೆಂಟ್ಸ್, ಡಯಾಗ್ನೋಸ್ ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ?
2: ಸೊ ಪೊಟೆನ್ಶಿಯಲಿ ಮ್ಯಾಲಿಗ್ನೆಂಟ್ ಅಂದ್ರೆ ಏನು? ಅದರಲ್ಲಿ ಕ್ಯಾನ್ಸರ್ ಆಗೋ ಕೆಪಾಸಿಟಿ ಇದೆ. ಸೊ ದಟ್ ಇಸ್ ವೈ ವಿ ಸೇ ಪೊಟೆನ್ಶಿಯಲ್, ಅದರಲ್ಲಿ ಒಂದು ಪೊಟೆನ್ಶಿಯಲ್ ಇದೆ ಕ್ಯಾನ್ಸರ್ ಆಗಬಹುದು ಅಂತ. ಸೊ ಯಾವಾಗ ಇದು ವೈಟ್ ಪ್ಯಾಚ್ ಆಗುತ್ತೆ, ಎನಿ ವೈಟ್ ಪ್ಯಾಚ್ ಯಾವುದು 2 centimeters ಗಿಂತ ಜಾಸ್ತಿ ದೊಡ್ಡದಾಗಿದೆ, ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಆಮೇಲೆ ಅದರಲ್ಲಿ ಏನಾದರೂ ಹುಣ್ಣಾಗಿದೆ, ಅಲ್ಸರ್ ಅಥವಾ ಏನಾದರೂ ಇರ್ರೆಗ್ಯುಲಾರಿಟಿ ಆಗಿದೆ, ಅಥವಾ ಮುಟ್ಟಿದ ತಕ್ಷಣ ದಪ್ಪ ದಪ್ಪ ಫೀಲಿಂಗ್ ಬರುತ್ತೆ, ಅದರಿಂದ ಕಿವಿ ನೋವು ಅಥವಾ ತಲೆನೋವು ಬರ್ತಾ ಇದೆ. ಸೊ ದಟ್ ಮೀನ್ಸ್ ಅದು ಪ್ರೀ ಕ್ಯಾನ್ಸರ್ ಇಂದ ಕ್ಯಾನ್ಸರ್ ಅಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಸೊ ಈ ತರ ವೈಟ್ ಪ್ಯಾಚಸ್ ಅಥವಾ ಇವನ್ ರೆಡ್ ಪ್ಯಾಚಸ್ ನೋಡ್ತೀರಾ, ಯಾವಾಗ ಫ್ಲೆಶಿ ರೆಡ್ ಪ್ಯಾಚ್ ಇದೆ, ಊಟ ಮಾಡ್ಬೇಕಾದ್ರೆ ಬರ್ನಿಂಗ್ ಸೆನ್ಸೇಷನ್, ಕಂಟಿನ್ಯೂಸ್ ಎಕ್ಸೆಸಿವ್ ಸಲೈವೇಷನ್ ಆಗ್ತಾ ಇದೆ, ಬಹಳ ಉಗುರು ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ದಟ್ ಮೀನ್ಸ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಅದರಿಂದ ನಿಮ್ಗೆ ಊಟ ಮಾಡಕ್ ತೊಂದರೆ ಆಗ್ತಾ ಇದೆ ಅಥವಾ ನುಂಗಕ್ ತೊಂದರೆ ಆಗ್ತಾ ಇದೆ, ಮಾತಾಡಕ್ ತೊಂದರೆ ಆಗ್ತಾ ಇದೆ. ಸೊ ಈ ಪ್ಯಾಚಸ್ ಅನ್ನ ಸಸ್ಪಿಷಿಯಸ್ ಪ್ಯಾಚಸ್ ಅಂತ ತಗೋತೀವಿ, ಸ್ಪೆಷಲಿ ಇನ್ ಬ್ಯಾಕ್ ಗ್ರೌಂಡ್ ಆಫ್ ಟೊಬ್ಯಾಕೋ ಕನ್ಸಂಪ್ಷನ್. ಯಾರು ಟೊಬ್ಯಾಕೋ ಚೂ ಮಾಡ್ತಾರಲ್ಲ ಅವರಲ್ಲಿ ರೆಡ್ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಆದ್ರೆ ನಾವು ಅದನ್ನ ಹೈ ರಿಸ್ಕ್ ಫ್ಯಾಕ್ಟರ್ ಅಂತ ಹಿಡಿತೀವಿ. ಆಲ್ಸೋ ಬಾಯಿ ತೆರೆಯೋದು ಕಡಿಮೆ ಆದಾಗ, ಯಾರು ಟೊಬ್ಯಾಕೋ ಚೂ ಮಾಡ್ತಾರೆ ಅಥವಾ ಸ್ಮೋಕ್ ಮಾಡ್ತಾರೆ, ಮೋಸ್ಟ್ ಕಾಮನ್ ಕಂಪ್ಲೇಂಟ್ ಏನಿರುತ್ತೆ, ಬಾಯಿ ತೆರೆಯೋ ಕೆಪಾಸಿಟಿ ಕಡಿಮೆ ಆಗಿದೆ. 3 fingers ಇತ್ತು ಮೇಡಮ್ ಮೊದ್ಲೆ, ಈಗ 2 ಆಗ್ತಾ ಇದೆ, ಬರ್ತಾ 1 finger, 0.5 fingers. ಸೊ ದಟ್ ಮೀನ್ಸ್ ಇಟ್ ಇಸ್ ಅ ಸೈನ್. ಸೊ ಬಾಯಲ್ಲಿ ಕ್ಯಾನ್ಸರ್ ಚೇಂಜಸ್ ಆಗ್ತಾ ಇದೆ.
1: ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಅಂದ ತಕ್ಷಣ ಜನರಲ್ ಆಗಿ ಕೇಳ್ತಾರೆ ಯಾವ ಸ್ಟೇಜ್ ಯಾವ ಸ್ಟೇಜ್, ವಿತ್ ರೆಸ್ಪೆಕ್ಟ್ ಟು ಮೌತ್ ಕ್ಯಾನ್ಸರ್, ಈ ಬಾಯಿ ಕ್ಯಾನ್ಸರ್ಗೂ ಏನಾದರೂ ಸ್ಟೇಜಸ್ ಇದೆಯಾ ಅದ್ರ ಬಗ್ಗೆ?
2: ಬಾಯಿ ಕ್ಯಾನ್ಸರ್ ಅಲ್ಲಿ 4 stages ಇದಾವೆ, ಸ್ಟೇಜ್ 1, 2, 3, 4, ಅಂಡ್ ದೇರ್ ಇಸ್ ಅ ಪ್ರೀ ಕ್ಯಾನ್ಸರ್. ಅಂದ್ರೆ ಕ್ಯಾನ್ಸರ್ ಆಗೋಕ್ಕಿಂತ ಮುನ್ನ, ಇದು ವೈಟ್ ಪ್ಯಾಚ್ ಇನ್ ರೆಡ್ ಪ್ಯಾಚ್ ಅಂತೀವಲ್ಲ, ದೇ ಆರ್ ಪ್ರೀ ಕ್ಯಾನ್ಸರಸ್, ಕ್ಯಾನ್ಸರ್ ಕಿಂತ ಮೊದಲೇ ಸ್ಟೇಜು, ಅಂಡ್ ಸ್ಟೇಜ್ 1, 2, 4 ಇದೆ. ಸೊ 80% ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಸ್ಟೇಜ್ 3, stage 4 ಅಲ್ಲಿ ಬರ್ತಾರೆ. ಫಸ್ಟ್ ಆಫ್ ಆಲ್ ಅವೇರ್ನೆಸ್ ಕಡಿಮೆ ಇದೆ, ಜನರಿಗೆ ಕ್ಯಾನ್ಸರ್ ಸಿಂಪ್ಟಮ್ ಅಂತ ಗೊತ್ತಿರೋದಿಲ್ಲ. ಓ ಏನೋ ಹುಣ್ಣಾಗಿದೆ, ಕಡಿಮೆ ಆಗ್ಬೋದು, ಇನ್ನೊಂದು ಸ್ವಲ್ಪ ದಿವಸಲ್ಲಿ ಕಡಿಮೆ ಆಗ್ಬೋದು, ಅಥವಾ ಲೋಕಲಿ ಏನಾರು ಅಪ್ಲೈ ಮಾಡ್ತಾರೆ, ಇನ್ನೊಂದು ಆಯಿಂಟ್ಮೆಂಟ್ ಅಪ್ಲೈ ಮಾಡ್ತಾರೆ. ಸೊ ಹೋಮ್ ರೆಮಿಡೀಸ್ ಅನ್ನ ಬಹಳ ಟ್ರೈ ಮಾಡ್ತಾರೆ. ಸೊ ಸ್ಟೇಜ್ 1, stage 2 ಅಲ್ಲಿ ಬರೋದು ಬಹಳನೇ ಕಡಿಮೆ, ಅವೇರ್ನೆಸ್ ಬಹಳ ಕಡಿಮೆ ಇದೆ ಜನರಲ್ಲಿ, ಸ್ಪೆಷಲಿ ರೂರಲ್ ಪಾಪ್ಯುಲೇಷನ್ ಅಲ್ಲಿ ಅದ್ ಏನಂತಾನೆ ಜನರಿಗೆ ಗೊತ್ತಿಲ್ಲ. ಟೊಬ್ಯಾಕೋ ಕನ್ಸಂಪ್ಷನ್ ರೂರಲ್ ಪಾಪ್ಯುಲೇಷನ್ ಇಸ್ ವೆರಿ ಕಾಮನ್. ನಾವು ಹೆಂಗೆ ಚಹಾ ಕುಡಿತೀವಿ ಅಥವಾ ಕಾಫಿ ಕುಡಿತೀವಲ್ಲ, ಅವರಲ್ಲಿ ಟೊಬ್ಯಾಕೋ ಕನ್ಸಂಪ್ಷನ್ ಇಸ್ ಜಸ್ಟ್ ವೆರಿ ರುಟೀನ್. ಸೊ ಅವರಿಗೆ ಅದರಲ್ಲಿ ಅವೇರ್ನೆಸ್ಸೇ ಇಲ್ಲ, ಇದು ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಅವೇರ್ನೆಸ್ ಇಲ್ಲ. ಪ್ಲಸ್ ವಾಟ್ ಆರ್ ದ ಸೈನ್ಸ್ ಅಂಡ್ ಸಿಂಪ್ಟಮ್ಸ್, ಹುಣ್ಣಾಗಿದೆ, ನೋವು ಮಾಯ್ತಾ ಇಲ್ಲ ಅಂದಾಗ ಅವರು ಅದ್ರ ಏನೋ ಒಂದು ಹುಣ್ಣಾಗಿದೆ ಬಿಡು, ಇವೆಂಚುಲಿ ಅದು ಹಲ್ಲುಳುಕಾಗೈತಲ್ಲ ಅದಕ್ಕಾಗಿರ್ಬೋದು. ಸೊ ನೆಗ್ಲಿಜೆನ್ಸ್ ಬಹಳ ಇದೆ ನಮ್ ಜನರಲ್ಲಿ. ಸ್ಟೇಜ್ 3, stage 4 ಅಲ್ಲಿ ಯಾವಾಗ ಪೇನ್ ಸ್ಟಾರ್ಟ್ ಆಗುತ್ತೆ ಅಥವಾ ಅದರಿಂದ ಬಹಳನೇ ಡಿಸ್ಕಂಫರ್ಟ್ ಆಗುತ್ತೆ, ದಟ್ ಇಸ್ ವೆನ್ ಪೇಷಂಟ್ಸ್ ಕಮ್ ಟು ಅಸ್. ಸೊ ಮೇಜರ್ಲಿ ನಾವು ನೋಡೋದು ಸ್ಟೇಜ್ 3, stage 4 ಅಡ್ವಾನ್ಸ್ಡ್ ಕ್ಯಾನ್ಸರ್ಸ್. ಅರ್ಲಿಸ್ಟ್ ಕ್ಯಾನ್ಸರ್ಸ್ ಅಂದ್ರೆ ಸೈಜ್ ಸಣ್ಣದಿರುತ್ತೆ, ಸ್ಟೇಜ್ 1 ಅಂದ್ರೆ ವೆನ್ ದ ಸೈಜ್ ಆಫ್ ಅಲ್ಸರ್ ಇಸ್ ಓನ್ಲಿ 2 centimeters ಆರ್ ಲೆಸ್ ದೆನ್ 2 centimeters. 2 to 4 centimeters ಅಂದಾಗ ನಾವು ಸ್ಟೇಜ್ 2. ಸೊ ಎನಿ ಟ್ಯೂಮರ್ ವಿಚ್ ಇಸ್ ಲೆಸ್ ದೆನ್ 4 centimeters, ಆಮೇಲೆ ಅದ್ರ ಆಳ ಅಂದ್ರೆ ಡೆಪ್ ವಿಚ್ ಇಸ್ ಲೆಸ್ ದೆನ್ 1 centimeter, ಅವಾಗ ನಾವು ಸ್ಟೇಜ್ 1 ಅಂತ ಹೇಳ್ತೀವಿ. ಇದರಲ್ಲಿ ಬೈ ಕ್ಯಾನ್ಸರ್ ಕುತ್ತಿಗೆ ಹದ್ಗಡ್ಲಿಗೂ ಸ್ಪ್ರೆಡ್ ಆಗುತ್ತೆ. ಸೊ ಹದ್ಗಡ್ಲಿಗೆ ಸ್ಪ್ರೆಡ್ ಆಗಿಲ್ಲ ಅಂದ್ರೆ ಅದು ಅರ್ಲಿ ಕ್ಯಾನ್ಸರ್, ಹದ್ಗಡ್ಲಿಗೆ ಸ್ಪ್ರೆಡ್ ಆಗಿದ್ರೆ ಅಂದ್ರೆ ಅದು ಅಡ್ವಾನ್ಸ್ಡ್ ಕ್ಯಾನ್ಸರ್. ಸೊ 1, 2, 3, 4 4 stages ಇದೆ ಇದರಲ್ಲಿ. ಹೌಎವರ್ ನಾವೇನ್ ಜಾಸ್ತಿಯಾಗಿ ನೋಡ್ತೀವಲ್ಲ ಅಡ್ವಾನ್ಸ್ಡ್ ಕೇಸಸ್.
1: ತಾವು ಈ ಸ್ಟೇಜಸ್ ಬಗ್ಗೆ ಹೇಳುವಾಗ ಅವೇರ್ನೆಸ್ ಬಗ್ಗೆ ಒಂದು ಬಹಳ ಮುಖ್ಯವಾದ ವಿಷಯ ಹೇಳಿದ್ರಿ. ಹಳ್ಳಿಗಳಲ್ಲಿ ಇದರ ಬಗ್ಗೆ ಜಾಗೃತಿ ಇಲ್ಲ ಅವರಿಗೆ, ಅವರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಮೌತ್ ಕ್ಯಾನ್ಸರ್ ಅವೇರ್ನೆಸ್ ಮಾಡಲು ಏನೆಲ್ಲ ಮಾಡ್ತೀರಾ ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
2: ಸೊ ಇಂಡಿಯನ್ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಲೆಸ್ ದೆನ್ 1% ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಓನ್ಲಿ 0.8% ಆಫ್ ವುಮನ್ ಆರ್ ಬೀನ್ ಸ್ಕ್ರೀನ್ಡ್ ಅಂಡ್ ಓನ್ಲಿ ಅರೌಂಡ್ 1% ಆಫ್ ಮೆನ್ ಆರ್ ಬೀನ್ ಸ್ಕ್ರೀನ್ಡ್. ಅಂದ್ರೆ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಸ್ಕ್ರೀನಿಂಗ್ ಆಗ್ತಾ ಇದೆ, ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಅವೇರ್ನೆಸ್ ಆಗ್ತದೆ. ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಅಂದ ತಕ್ಷಣ ಕ್ಯಾನ್ಸಲ್, ಕ್ಯಾನ್ಸರ್ ಇಸ್ ಕ್ಯಾನ್ಸಲ್.
3: ಸೊ
2: ಜನರಿಗೆ ಕ್ಯಾನ್ಸರ್ ಅವೇರ್ನೆಸ್ ಕೊಡಕ್ ಬರ್ತೀವಂದಾಗ ಯಾರು ಹೊರಗಡೆ ಬರೋದಿಲ್ಲ. ಅದೇ ನೀವು ಬಿ ಪಿ ಚೆಕ್ ಮಾಡಕ್ ಬರ್ತೀರಾ, 100 ಜನ ಬಂದ್ಬಿಡ್ತಾರೆ. ಶುಗರ್ ಚೆಕ್ ಮಾಡಕ್ ಬರ್ತೀರಾ, 100 ಜನ ಇಮ್ಮಿಡಿಯೇಟ್ ಆಗಿ ಬಂದ್ಬಿಡ್ತಾರೆ. ಅದು ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ವೆಕೇಟ್ ಮಾಡ್ಬಿಡ್ತಾರೆ, ಯಾರು ನಿಮಗೆ ಸಿಗೋದೇ ಇಲ್ಲ. ಸೊ ಫಸ್ಟ್ ಕ್ಯಾನ್ಸರ್ ಭಯ ಇದೆ ಜನರಲ್ಲಿ. ಸೊ ಯಾವಾಗ ಭಯ ಇರುತ್ತೆ ಅವಾಗ ನಮ್ಗೆ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ತಗೊಳ್ಳೋದೇನೆ ಬೇಡ ಜನರಿಗೆ. ಸೊ ಅವೇರ್ನೆಸ್ ಫಸ್ಟ್ ಆಫ್ ಆಲ್ ಹೆದರಿಕೆ ತೆಗೆಯೋದು ಬಹಳ ಇಂಪಾರ್ಟೆಂಟ್. ಸೆಕೆಂಡ್ಲಿ ಪೇಷಂಟ್ ಕೌನ್ಸಿಲಿಂಗ್ ಬಹಳ ಇಂಪಾರ್ಟೆಂಟ್. ಸೊ ಹೀಗಾಗಿ ನಾವು ಬಹಳಷ್ಟು ಫೀಲ್ಡ್ ವಿಸಿಟ್ಸ್ ಮಾಡ್ತೀವಿ, ಸ್ಪೆಷಲಿ ರೂರಲ್ ಏರಿಯಾಸ್ ಹೋಗಿ ಅಲ್ಲಿ ಆಶಾ ವರ್ಕರ್ಸ್ ನೆಲ್ಲ ಹಿಡಿತೀವಿ. ಅವ್ರಿಗೆಲ್ಲ ಒಂದು ಇದನ್ನ ಪೇಷಂಟ್ಸ್ ನಗೆಲ್ಲ ಒಂದು ಇನಿಷಿಯಲಿ ಒಂದು ಪ್ರಿಪೇರ್ ಆಗ್ಬೇಕು, ಜನರಿಗೆ ಪ್ರಿಪರೇಷನ್ ಬೇಕು. ಸಡನ್ ಆಗಿ ನಾವು ಬಂದು ಅವೇರ್ನೆಸ್ ಕೊಡ್ತೀವಿ ಅಂದ್ರೆ ಯಾರೂ ಬರೋದಿಲ್ಲ. ಸೊ ನಾವು ಅಲ್ಲಿರೋ ಪಂಚಾಯತ್ನ ಹಿಡಿತೀವಿ ಅಥವಾ ಅಲ್ಲಿನ ಹಳ್ಳಿ ಹೆಡ್ಸ್ ನ ಹಿಡಿತೀವಿ, ಅವ್ರಿಗೆಲ್ಲ ಹೇಳ್ತೀವಿ ಏನ್ ನಾವು ಅವೇರ್ನೆಸ್ ಕೊಡ್ಬೇಕಂತ, ಯಾಕೆ ಇದ್ರ ಇಂಪಾರ್ಟೆನ್ಸ್ ಇದೆ ಅಂತ ಅವ್ರಿಗೆಲ್ಲ ಒಂದು ಇನಿಷಿಯಲ್ ಬ್ರೀಫಿಂಗ್ ಕೊಡ್ತೀವಿ. ಆಮೇಲೆ ಇವರು ತಮ್ಮ ಜನರಿಗೆಲ್ಲ ಕನ್ವೇ ಮಾಡ್ತಾರೆ. ಸೊ ಇಟ್ ಇಸ್ ಅ ಗ್ರಾಜುವಲ್ ಪ್ರೊಸೆಸ್. ಸಡನ್ ಆಗಿ ರ್ಯಾಂಡಮ್ ಆಗಿ ನಾನು ಎಲ್ಲಾದ್ರೂ ಹೋಗಿ ಏನೋ ಅವೇರ್ನೆಸ್ ಕೊಡ್ಬೇಕಂದ್ರೆ ಯಾರು ಹೊರಗಡೆ ಬರೋದಿಲ್ಲ. ಪ್ಲಸ್ ಗವರ್ಮೆಂಟ್ ಅವ್ರ ಕಡೆಯಿಂದ ಬಹಳನೇ ಪ್ರಯತ್ನ ಪಡ್ತಾ ಇದೆ. ಕೊಟ್ಪ ಆಕ್ಟ್ ಅಂತ ಒಂದು ಆಕ್ಟ್ ಪಾಸ್ ಮಾಡಿದ್ದಾರೆ. ಆಕ್ಟ್ ಅಲ್ಲಿ ಏನಿದೆ, ಮೈನರ್ಸ್ ಗೆ ನೀವು ಟೊಬ್ಯಾಕೋ ಅಂಡ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ನ ಸೇಲ್ ಮಾಡೋದಕ್ಕೆ ಬ್ಯಾನ್ ಇದೆ, ಅಥವಾ ಸ್ಕೂಲ್ ಪ್ರಿಮೈಸಸ್ ಹತ್ರ ಎನಿ ಟೊಬ್ಯಾಕೋ ಪ್ರಾಡಕ್ಟ್ಸ್ ಸೇಲ್ ಮಾಡೋದು ಇಟ್ಸ್ ಇನ್ ಪನಿಷಬಲ್ ಆಫೆನ್ಸ್. ಪಬ್ಲಿಕ್ ಸ್ಮೋಕಿಂಗ್ ಇಸ್ ಪನಿಷಬಲ್ ಆಫೆನ್ಸ್. ಆಮೇಲೆ ಮೂವೀಸ್ ಥಿಯೇಟರ್ಸ್ ಆರ್ ಎನಿ ಒ ಟಿ ಟಿ ಪ್ಲಾಟ್ಫಾರ್ಮ್ ನಗೆ ಎನಿ ಕೈಂಡ್ ಆಫ್ ಎಂಡೋರ್ಸ್ಮೆಂಟ್ ಆಫ್ ಟೊಬ್ಯಾಕೋ ಅಂಡ್ ಇಟ್ಸ್ ಪ್ರಾಡಕ್ಟ್ಸ್ ಇಸ್ ಬ್ಯಾನ್ಡ್. ಸೊ ಗವರ್ಮೆಂಟ್ ಇಸ್ ಆಲ್ಸೋ ಎಲ್ಲ ಕಡೆ ಪೋಸ್ಟರ್ಸ್ ಸ್ಟಿಕ್ ಮಾಡ್ತಾರೆ, ಸಿಗರೆಟ್ ಪ್ಯಾಕೆಟ್ಸ್ ಮೇಲೆ ಲಾಟ್ ಆಫ್ ಅಡ್ವರ್ಟೈಸ್ಮೆಂಟ್. ಸೊ ಆಲ್ ಆಫ್ ಅಸ್ ಆರ್ ಎಲ್ಲ ಕಡೆಯಿಂದ ನಾವು ಎಫರ್ಟ್ ಹಾಕ್ತಾ ಇದ್ವಿ, ಬಟ್ ಪೇಷಂಟ್ಸ್ ಗೆ ಅದ್ ಫಿಯರ್ ಹೋಗ್ತಾ ಇಲ್ಲ. ಜನರಲ್ಲಿ ಫಿಯರ್ ಹೋಗ್ತಾ ಇಲ್ಲ, ಫಿಯರ್ ಹೋಗ್ಬೇಕು ಫಸ್ಟ್. ಫಿಯರ್ ಹೋದ್ರೆ ಅವ್ರು ಮುಂದೆ ಬಂದು ಕೇಳ್ತಾರೆ, ಓ ಏನಿದೆಪ್ಪ ಓರಲ್ ಕ್ಯಾನ್ಸರ್ ಅಂದ್ರೆ ಏನು, ಇದ್ರ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನು, ಅದು ಕೇಳಕ್ಕೇನೆ ಇಷ್ಟು ಹೆದರಿಕೆ ಇದೆ. ಸೊ ದಟ್ ಇಸ್ ವೇರ್ ದೇರ್ ಇಸ್ ಅ ಲ್ಯಾಕ್. ಅದಕ್ಕೆ ಅವೇರ್ನೆಸ್ ಬಹಳ ಕಷ್ಟ ಆಗ್ತಾ ಇದೆ.
3: ಫಿಯರ್ ಅಂತ ಹೇಳಿದ್ರೆ ಭಯ, ಚಿಂತೆ, ಇದ್ರ ಬಗ್ಗೆ ಒಂದು ಮಾತನ್ನ ಕೇಳಬೇಕು. ಏಕೆಂದ್ರೆ ಬಹಳಷ್ಟು ಬಾರಿ ನಾವು ಕೇಳ್ತೇವೆ ಎಲ್ಲಾ ರೋಗಗಳಿಗೆ ಮ್ಯಾಕ್ಸಿಮಮ್ ಆದ ಒಂದು ಕಾರಣ ಚಿಂತೆ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಈ ಭಯ, ಚಿಂತೆ, ಸ್ಟ್ರೆಸ್, ವಿಲ್ ಇಟ್ ಲೀಡ್ ಟು ಎನಿ ಫಾರ್ಮ್ ಆಫ್ ಕ್ಯಾನ್ಸರ್? ಅದ್ರ ಬಗ್ಗೆ ನೀವೇನ್ ಹೇಳಿಕ್ ಇಷ್ಟ?
2: ಓರಲ್ ಕ್ಯಾನ್ಸರ್ ಸ್ಪೆಷಲಿ ಐ ವುಡ್ ಸೇ ಟೊಬ್ಯಾಕೋ ಇಸ್ ದ ರೀಸನ್. ಬಿಟ್ರೆ ಸ್ಟ್ರೆಸ್ ಒಂದು ರೀಸನ್ ಆಗಬಹುದು. ಬಹಳ ಸ್ಟ್ರೆಸ್ ತಗೊಂಡ್ರೆ ಸ್ವಲ್ಪ ರೆಡ್ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಕಾಣ್ಕೊಳ್ಬಹುದು. ಸ್ಟ್ರೆಸ್ ಇಸ್ ಒನ್ ಆಫ್ ದ ರೀಸನ್, ಬಟ್ ಅಗೇನ್ ಐ ವುಡ್ ಸ್ಟಿಲ್ ಸೇ ದಟ್ ಟೊಬ್ಯಾಕೋ ಇಸ್ ದ ಮೇನ್ ರೀಸನ್. ದೀಸ್ ಆರ್ ಆಲ್ ಅಡಿಷನಲ್ ಫ್ಯಾಕ್ಟರ್ಸ್, ಬಟ್ ಸ್ಟಿಲ್ ಫಾರ್ ಮೀ ಐ ಎಮ್ ನಾಟ್ ವೆರಿ ಕನ್ವಿನ್ಸ್ಡ್. ಫಾರ್ ಮೀ ಇಟ್ ವಿಲ್ ಬಿ ದ ಟೊಬ್ಯಾಕೋ ಇಸ್ ದ ಮೇನ್ ಫ್ಯಾಕ್ಟರ್.
3: ಅದು ಬಿಟ್ಟು ಬೇರೆ ತರದ ಯಾವುದೇ ಕ್ಯಾನ್ಸರ್, ಬಿಕಾಸ್ ಫ್ರಮ್ ಹೆಡ್ ಟು ಟೋ ಯಾವುದು ಕ್ಯಾನ್ಸರ್ ಆಗಬಹುದು, ಅದಕ್ಕೂ ಸ್ಟ್ರೆಸ್ ಕ್ಯಾನ್ ಬಿ.
2: ಸ್ಟ್ರೆಸ್ ಇಸ್ ದ ರೀಸನ್ ಫಾರ್ ಎನಿ ಅಂಡ್ ಎವ್ರಿ ಡಿಸೀಸ್.
3: ಆಫ್ ಕೋರ್ಸ್, ಅದಕ್ಕೆ ನಾನು
2: ಸ್ಟ್ರೆಸ್ ಇಸ್ ಅ ಕೀ ಫ್ಯಾಕ್ಟರ್ ಫಾರ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಅಂಡ್ ಈವನ್ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಹಿಡ್ಕೊಂಡು ವೃದ್ಧರವರೆಗೆ ಎವ್ರಿಬಡಿ ಇಸ್ ಅಂಡರ್ ಸ್ಟ್ರೆಸ್. ವಿ ಹ್ಯಾವ್ ಎವ್ರಿಥಿಂಗ್ ಬಟ್ ವಿ ಆರ್ ಸ್ಟಿಲ್ ಸ್ಟ್ರೆಸ್ಡ್.
3: ಆಫ್ ಕೋರ್ಸ್.
2: ಸೊ ಫಾರ್ ಮೀ ಇಫ್ ಯು ಆಸ್ಕ್, ಸ್ಟ್ರೆಸ್ ಕುಡ್ ಬಿ ಅ ಫ್ಯಾಕ್ಟರ್ ಬಟ್ ನಾಟ್ ದ ಪ್ರೈಮ್ ಫ್ಯಾಕ್ಟರ್.
3: ಆಫ್ ಕೋರ್ಸ್. ಇದರಾದ ನೀವು ನಿಮ್ ಕಡೆಯಿಂದ ಕಮಿಂಗ್ ಇಟ್ ಫ್ರಮ್ ಡಾಕ್ಟರ್ ಲೈಕ್ ಯು ಸ್ಟ್ರೆಸ್ ಫ್ರೀ ಇರಬೇಕು ಅನ್ನೋದು ಅದೇ ಒಂದು ಉದ್ದೇಶ ಇತ್ತು ಕೇಳೋದು. ಸೊ ಕಾರ್ಯಕ್ರಮ ಆರೋಗ್ಯ ದರ್ಶನ ಆತ್ಮೀಯ ಸ್ನೇಹಿತರೆ, ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಡಾಕ್ಟರ್ ಮೇಡಮ್, ಈಗ ಡೆಂಟಲ್ ಸಮಸ್ಯೆಗಳು ಇದ್ರೆ ಕ್ಯಾನ್ ಇಟ್ ಲೀಡ್ ಟು ಕ್ಯಾನ್ಸರ್? ಅದ್ರ ಬಗ್ಗೆ ನಿಮ್ ಕಡೆಯಿಂದ ಮಾಹಿತಿ ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
5: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
4: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
5: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
4: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
5: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
5: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್.

0: ರಾಮತನಂತರ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದ ವಿಷಯ ಬಾಯಿ ಕ್ಯಾನ್ಸರ್. ಹೇ, ಈ ಒಂದು ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಬ್ರೇಕ್ ನ ಮುಂಚೆ ನಾನು ಕೇಳಿದೆ, ಡೆಂಟಲ್ ಇಶ್ಯೂ ಏನಾದ್ರೂ ಇದ್ರೆ ಅದನ್ನ ನಿಗ್ಲೆಕ್ಟ್ ಮಾಡಿದ್ರೆ ಅಥವಾ ಇಲ್ ಫಿಟ್ಟೆಡ್ ಏನಾದ್ರೂ ಫಿಟ್ಟಿಂಗ್ಸ್ ಇದ್ರೆ ಕ್ಯಾನ್ ಇಟ್ ಲೀಡ್ ಟು ಮೌತ್ ಕ್ಯಾನ್ಸರ್? ಅದ್ರ ಬಗ್ಗೆ
1: ಖಂಡಿತ ಇದು ಒಂದು ಫ್ಯಾಕ್ಟರ್, ಇಲ್ ಫಿಟ್ಟಿಂಗ್ ಡೆಂಚರ್ಸ್. ಸೊ ಡೆಂಚರ್ ಕೇರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೆಂಚರ್ ಹಾಕೊಳ್ತಾರೆ, ಅದನ್ನ ರಾತ್ರಿ ತೆಗಿಬೇಕು, ಅದರದ್ದು ಕೇರ್ ತಗೊಳ್ಬೇಕು. ಅದನ್ನ ಕಂಟಿನ್ಯೂಸ್ 24 hours ವೇರ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಅದು ಒಂಥರ ಪ್ರೆಷರ್, ಪ್ರಾಪರ್ ಫಿಟ್ಟಿಂಗ್ ಆದಾಗ ಅದರಿಂದ ಒಂದು ಒತ್ತಡ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆ ಜಾಗಕ್ಕೆ ಕಡಿಮೆ ಆಗುತ್ತೆ. ಸೊ ನಾವು ಡೆಂಚರ್ ವೇರಸ್ ಗೇನ್ ಸಜೆಸ್ಟ್ ಮಾಡ್ತೀವಿ, ಡೇ ಎಲ್ಲ ಯೂಸ್ ಮಾಡ್ರಿ, ರಾತ್ರಿ ಅದನ್ನ ತೆಗೆದಿಡ್ಬೇಕು. ಪ್ಲಸ್ ಡೆಂಚರ್ ನ ಕ್ಲೀನು ಮಾಡ್ಬೇಕು. ನಾವ್ ಹೆಂಗ್ ಬ್ರಷ್ ಮಾಡ್ತೀವಲ್ಲ, ಅದೇ ತರ ಡೆಂಚರ್ ನಾವು ಕ್ಲೀನ್ ಮಾಡ್ಬೇಕು. ಇಟ್ಸ್ ಸಿಂಪಲ್ ಲಾಜಿಕ್. ಸೊ ಬಹಳಷ್ಟು ಜನ ಮಾಡೋದಿಲ್ಲ, ಸ್ಪೆಷಲಿ ಹಳ್ಳಿಗಳಲ್ಲಿ. ಒಂದ್ಸರಿ ಡೆಂಚರ್ ಫಿಕ್ಸ್ ಆದ್ರೆ ಫಿಕ್ಸ್, ಅದನ್ನ ಅವ್ರು ತೆಗೆಯೋದಿಲ್ಲ, ಅದ್ರ ಬಗ್ಗೆ ಕಾಳಜಿ ತಗೊಳಂಗಿಲ್ಲ, ಕ್ಲೀನ್ ತಗೊಳಂಗಿಲ್ಲ. ಸೊ ಇಂಥವ್ರಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ಇದೆ. ಸೊ ಇವೆಂಚುಲಿ ಫಂಗಲ್ ಇನ್ಫೆಕ್ಷನ್ಸ್ ಕ್ಯಾನ್ ಬಿ ಒನ್ ಆಫ್ ದ ಕಾಸ್ ಫಾರ್ ಓರಲ್ ಕ್ಯಾನ್ಸರ್. ಅಥವಾ ಇಲ್ ಫಿಟ್ಟಿಂಗ್. ಇಲ್ ಫಿಟ್ಟಿಂಗ್ ಅಂದ್ರೆ ಏನು, ಅದು ಯಾವ್ದು ಸರಿಯಾಗಿ ಟ್ರಿಮ್ ಮಾಡಿಲ್ಲ ಡೆಂಚರ್, ಯಾವುದೋ ಒಂದು ಎಜ್ ಶಾರ್ಪ್ ಆಗಿ ಉಳಿದಿದೆ. ಸೊ ಗ್ರಾಜುಯಲಿ ಅದು ಚುಚ್ಚುವಂತ ಗಾಯ ಮಾಡಬಹುದು, ರಿಪೀಟೆಡ್ ಟ್ರಾಮಾ ಮೇಲಿನ ಮೇಲೆ ಅದರಿಂದ ಒಂದು ಗಾಯ ಆಗ್ಬಹುದು. ಈ ಗಾಯ ಇವೆಂಚುಲಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ಬಹುದು. ಆಲ್ಸೋ ಓರಲ್ ಹೈಜೀನ್, ನಾವು ನಮ್ಮ ಹೈಜೀನ್ ಮೇಂಟೈನ್ ಮಾಡಲಿ ಅಂದ್ರೆ ಬಾಯಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾ ಇದೆ. ಸೊ ಈ ಬ್ಯಾಕ್ಟೀರಿಯಾನು ಇವೆಂಚುಲಿ ದೇ ಕ್ಯಾನ್ ಪ್ಲೇ ಅ ರೋಲ್ ಇನ್ ಕ್ಯಾನ್ಸರ್. ಸೊ ಬಾಯಿಯ ಹೈಜೀನು ಬಹಳ ಇಂಪಾರ್ಟೆಂಟ್. ಪ್ಲಸ್ ನಾನು ಆಗ್ಲೇ ಮೆನ್ಷನ್ ಮಾಡಿದಾಗ ಹಾಲು ಹುಳುಕಾಗ್ಬಹುದು. ಸೊ ಡೆಂಟಿಸ್ಟ್ ಹತ್ರ ಎಷ್ಟು ಜನ ಹೋಗ್ತೀವಿ, ಹೋಗೋದೇ ಇಲ್ಲ. ಸೊ ಇವೆಂಚುಲಿ ಏನಾಗುತ್ತೆ, ಡೀಪ್ ಕೇರಿಸ್ ಆಗುತ್ತೆ ಅಥವಾ ಹಲ್ಲು ಫ್ರಾಕ್ಚರ್ ಆಗಿ ಬಿದ್ದ್ಬಿಡುತ್ತೆ ವೀಕ್ ಆಗಿ. ಸೊ ಅದು ಅವಾಗ ಯಾವ ಮುರಿದ್ ಬಿದ್ದಿದೆ ಅಲ್ಲ, ಆ ಹಲ್ಲು ಒಂದ್ ಸ್ವಲ್ಪ ಶಾರ್ಪ್ ಆಗಿರ್ಬೋದು. ಸೊ ನಾಲ್ಗಿ ಮೇಲೆ ಕೊರಿತಾ ಹೋಗ್ಬಹುದು ಅಥವಾ ಗಲ್ಲದ ಮೇಲೆ ಕೊರಿತಾ ಹೋಗ್ಬೋದು. ಊಟ ಮಾಡ್ಬೇಕಾದಾಗ ಎವ್ರಿ ಟೈಮ್ ಇಟ್ಸ್ ಎ ಹಿಂಡ್ರೆನ್ಸ್, ಚುಚ್ಚುತ್ತಾ ಹೋಗ್ಬೋದು. ಸೊ ಇವೆಂಚುಲಿ ಅಲ್ಲಿ ಒಂದು ಗಾಯ ಆಗ್ಬಹುದು. ಸೊ ಇಫ್ ಯು ಆರ್ ಅ ಟೊಬ್ಯಾಕೋ ಚೂಯರ್, ಇಟ್ ಇಸ್ ಅನ್ ಅಡಿಷನಲ್ ಆಡ್ ಆನ್ ಟು ಇಟ್.
0: ಬರದೇ ಇರಲಿಕ್ಕೆ ಏನ್ ಮಾಡ್ಬೇಕು ಬಾಯಿ ಕ್ಯಾನ್ಸರ್, ವೈದ್ಯರ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
1: ಸೊ ಟೊಬ್ಯಾಕೋ ಇಸ್ ಅ ಮೇನ್ ಕಾಸ್. ಸೊ ಇಟ್ ಇಸ್ ವೆರಿ ಪ್ರಿವೆಂಟಬಲ್. ಟೊಬ್ಯಾಕೋನ ಚೂ ಮಾಡಲಿಲ್ಲ, ಸ್ಮೋಕ್ ಮಾಡಲಿಲ್ಲ, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಲಿಲ್ಲ ಅಂದರೆ ದಟ್ ಇಟ್ ಸೆಲ್ಫ್ ಈಸ್ ಅ ಪ್ರಿವೆಂಟಿವ್ ಮೇಜರ್. ಸೊ ಇಫ್ ಯು ಆರ್ ನಾಟ್ ಯಾವುದೋ ಹ್ಯಾಬಿಟಿಗೆ ನೀವು ತುತ್ತಾಗಲಿಲ್ಲ ಅಂದರೆ, ಸೊ ಯು ಆರ್ ಇಟ್ ಸೆಲ್ಫ್ ಯು ಆರ್ ಪ್ರಿವೆಂಟಿಂಗ್ ಕ್ಯಾನ್ಸರ್. ಫಸ್ಟ್ ಮೇನ್ ಅಂದರೆ ವಿ ಶುಡ್ ಅಬ್ಸ್ಟೇನ್, ಅಂದ್ರೆ ಹ್ಯಾಬಿಟ್ಸ್ ಇಂದ ನಾವು ದೂರ ಇರಬೇಕು, ಇನ್ಕ್ಲೂಡಿಂಗ್ ಪ್ಯಾಸಿವ್ ಸ್ಮೋಕಿಂಗ್. ಪ್ಯಾಸಿವ್ ಸ್ಮೋಕಿಂಗ್ ಅಂದ್ರೆ ಏನಪ್ಪ, ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತೀವಿ. ಅಂದ್ರೆ ಇನ್ನು ಯಾರೊಬ್ರು ಸ್ಮೋಕ್ ಮಾಡ್ತಾ ಇದಾರೆ, ಐ ಆಮ್ ನಾಟ್ ಅ ಸ್ಮೋಕರ್, ನನಗೆ ಗೊತ್ತಿದೆ ಸ್ಮೋಕಿಂಗ್ ಮಾಡಿದ್ರೆ ಕ್ಯಾನ್ಸರ್ ಆಗುತ್ತೆ ಅಥವಾ ಟೊಬ್ಯಾಕೋ ಅನೇಟ್ ಪ್ರಾಡಕ್ಟ್ಸ್ ಇಂದ ಕ್ಯಾನ್ಸರ್ ಆಗುತ್ತೆ. ಸೊ ಐ ಆಮ್ ವೆಲ್ ಅವೇರ್. ಸೊ ನಾನೇನು ಮಾಡ್ತಾ ಇಲ್ಲ, ಬಟ್ ನನ್ನ ಫ್ರೆಂಡ್ಸ್ ಇದಾರೆ. ಸೊ ನಾವೆಲ್ಲೋ ಹೊರಗಡೆ ಊಟಕ್ಕೆ ಹೋಗ್ತೀವಿ, ಅವ್ನ್ ಸ್ಮೋಕರ್ ಇರ್ಬೋದು, ಹಿ ಮೈಟ್ ಬಿ ಚೇನ್ ಸ್ಮೋಕರ್, ಅವ್ನ ಪಕ್ಕದಲ್ಲೇ ನಾವು ಕೂತು ಊಟ ಮಾಡ್ತಿರ್ಬೋದು. ಸೊ ಅವನೇನ್ ಎಕ್ಸೇಲ್ ಮಾಡ್ತಾ ಇದ್ದಾನಲ್ಲ, ಆ ಸ್ಮೋಕ್ ನ ಇನ್ಹೇಲ್ ಮಾಡಿದ್ರು, ದಟ್ ಇಸ್ ಅ ರಿಸ್ಕ್ ಆಫ್ ಕ್ಯಾನ್ಸರ್. ಸೊ ಪ್ಯಾಸಿವ್ ಸ್ಮೋಕಿಂಗ್ ಅನ್ನೋದನ್ನು, ಇಟ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಟರ್ಮ್. ನಾವು ಯಾರು ಅದ್ರ ಮೇಲೆ ಕಡಿಮೆ ಫೋಕಸ್ ಮಾಡ್ತಾ ಇದ್ದೀವಿ, ಆಮೇಲೆ ಸಣ್ಣ ಹುಡುಗರು ಮನೆಯಲ್ಲಿ ಫಾದರ್ ಸ್ಮೋಕ್ ಮಾಡ್ತಾ ಇರ್ಬೋದು, ಹುಡುಗರು ಟಿವಿ ನೋಡ್ತಾ ಇರ್ಬೋದು, ಸೊ ದೇ ಆರ್ ಆಲ್ಸೋ ಅಟ್ ಅ ರಿಸ್ಕ್. ಸೊ ಪ್ಯಾಸಿವ್ ಸ್ಮೋಕಿಂಗ್ ನ ಅವಾಯ್ಡ್ ಮಾಡಬೇಕು, ನಾವು ಹ್ಯಾಬಿಟ್ಸ್ ಇಂದ ಅಬ್ಸ್ಟೇನ್ ಮಾಡಬೇಕು. ನೆಕ್ಸ್ಟ್ ಹೆಲ್ದಿ ಲೈಫ್ ಸ್ಟೈಲ್. ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಏನು, ಸರಿಯಾಗಿ ಊಟ ಮಾಡಬೇಕು, ಅಟ್ಲೀಸ್ಟ್ 75 grams ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಪರ್ ಡೇ ಕನ್ಸ್ಯೂಮ್ ಮಾಡಬೇಕು, ಎಲ್ಲ ಟೈಪ್ ಆಫ್ ಫ್ರೂಟ್ಸ್ ತಿನ್ಬೇಕು. ಇಫ್ ಯು ಆರ್ ವೆಜಿಟೇರಿಯನ್, ಒನ್ ಎಗ್ ಕನ್ಸ್ಯೂಮ್ ಮಾಡ್ರಿ, ಟೇಕ್ ಸಫಿಷಿಯಂಟ್ ಅಮೌಂಟ್ ಆಫ್ ಪ್ರೋಟೀನ್ಸ್. ಆಮೇಲೆ ಎವ್ರಿ ಡೇ ಎಕ್ಸಸೈಸ್, ಅಟ್ಲೀಸ್ಟ್ 30 minutes ಎಕ್ಸಸೈಸ್ ಮಾಡಿ, ಮೆಡಿಟೇಟ್ ಮಾಡಿ. ನೀವು ಆಗ್ಲೇ ಅಂದ್ರೆ ಸ್ಟ್ರೆಸ್ ಟು ರೆಡ್ಯೂಸ್ ಸ್ಟ್ರೆಸ್, ಒಂದು 30 minutes ಮೆಡಿಟೇಟ್ ಮಾಡಿ. ಸೊ ಸಿಂಪಲ್ ವೆರಿ ಬೇಸಿಕ್ ಥಿಂಗ್ಸ್, ನಿಮ್ಗಾಗಿ ಒಂದ್ ಸ್ವಲ್ಪ ಟೈಮ್ ತೆಗೀರಿ, ಬಿ ರಿಲ್ಯಾಕ್ಸ್ಡ್, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ದೀಸ್ ಆರ್ ವೆರಿ ಸ್ಮಾಲ್ ಲಿಟಲ್ ಥಿಂಗ್ಸ್, ಸಣ್ಣ ಸಣ್ಣ ಚೇಂಜಸ್ ಇನ್ ಅವರ್ ಲೈಫ್. ಅವಾಯ್ಡ್ ಜಂಕ್ ಫುಡ್, ಮನೆಯಲ್ಲಿ ನಾರ್ಮಲ್ ಊಟ ಮಾಡಿ, ಜಂಕ್ ಫುಡ್ ಅಂಡ್ ಅಡಲ್ಟ್ರೇಟೆಡ್ ಫುಡ್ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಸಿಂಪಲ್ ಸ್ಟೆಪ್ಸ್ ವಿಲ್ ಪ್ರಿವೆಂಟ್ ಅಸ್ ಫ್ರಮ್ ಕ್ಯಾನ್ಸರ್. ಅಟ್ ಲೀಸ್ಟ್ ಬೇರೆಟ್ ಕ್ಯಾನ್ಸರ್ ಕಿಂತ ಓರಲ್ ಕ್ಯಾನ್ಸರ್ ಇಸ್ ಪ್ರಿವೆಂಟಬಲ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಇಫ್ ಯು ಆರ್ ನಾಟ್ ಕನ್ಸ್ಯೂಮಿಂಗ್ ಟೊಬ್ಯಾಕೋ, ಮೇಜರ್ ಫ್ಯಾಕ್ಟರ್ ಟೊಬ್ಯಾಕೋ ಇದೆ. ಇಫ್ ಯು ಆರ್ ನಾಟ್ ಕನ್ಸ್ಯೂಮಿಂಗ್ ಇಟ್, ದೆನ್ ಯು ಆರ್ ಅವಾಯ್ಡಿಂಗ್ ಇಟ್.
0: ಬಹಳ ಉತ್ತಮವಾಗಿ ಹೇಳಿದ್ರಿ. ಮೇಜರ್ ಫ್ಯಾಕ್ಟರ್ ಈ ತಂಬಾಕು ಸೇವನೆ ಮಾಡದೇ ಇದ್ರೆ ಮುಗ್ದೆ ಹೋಯ್ತು ಕತೆ, ವಿ ಕ್ಯಾನ್ ನಾಟ್ ಗೆಟ್ ಮೌತ್ ಕ್ಯಾನ್ಸರ್. ಟೊಬ್ಯಾಕೋ ಬಿಟ್ ಮತ್ತೆ ಯಾವುದೇ ವಿತ್ ರೆಸ್ಪೆಕ್ಟ್ ಟು ಹೆರಿಡಿಟ್ರಿ ಅದು ಆಗ್ಬಹುದಾ?
1: ಆಗ್ಬಹುದು, ದಟ್ ಕ್ಯಾನ್ ಬಿ ಒನ್ ರೀಸನ್. ಪ್ಲಸ್ ನನ್ ಜೆನೆಟಿಕ್ ಅಂತ ಹೇಳಿದೆ, ಯಾರಲ್ಲಿ ಸ್ವಲ್ಪ ಜೀನ್ ಟ್ರೇಷನ್ಸ್ ಇದೆ, ಫ್ಯಾಂಕೋನೀಸ್ ಅನ್ನು ಅನಿಮಿಯಾ ಅನ್ಬಹುದು, ಬ್ಲೂಮ್ ಸಿಂಡ್ರೋಮ್, ಈ ತರ ಬೇರೆ ಸಿಂಡ್ರೋಮ್ಸ್ ಇದೆ ಯಾರಲ್ಲಿ ಜೆನೆಟಿಕ್ ಚೇಂಜಸ್ ಆಗಿದೆ. ಅಂಡ್ ಜೆನೆಟಿಕ್ ಕ್ಯಾನ್ಸರ್ ಯಾಕಾಗತ್ತೆ, ಟೊಬ್ಯಾಕೋ ಏನ್ ಮಾಡುತ್ತಪ್ಪ, ಟೊಬ್ಯಾಕೋ ಕನ್ಸ್ಯೂಮ್ ಮಾಡಿದಾಗ ನಮ್ ಸೆಲ್ಸ್ ಅಲ್ಲಿ ಡಿಎನ್ಎ ಚೇಂಜ್ ಆಗುತ್ತೆ. ಸೊ ಸೆಲ್ಯುಲರ್ ಸ್ಟ್ರಕ್ಚರೇ ಚೇಂಜ್ ಆಗುತ್ತೆ, ಅದರದ್ದು ಅನ್ಹೆಲ್ದಿ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಯಾರು ಈ ಸಿಂಡ್ರೋಮಿಕ್ ಪೇಷಂಟ್ಸ್ ಅಲ್ಲಿ ದೇರ್ ಇಸ್ ಆಲ್ರೆಡಿ ಜೀನ್ ಮ್ಯೂಟೇಷನ್, ಈ ಮ್ಯೂಟೇಷನ್ ಆದ್ರಿಂದ ಅವ್ರಿಗೆ ದೇ ಆರ್ ಮೋರ್ ಸಸೆಪ್ಟಬಲ್ ಟು ಕ್ಯಾನ್ಸರ್. ಟೊಬ್ಯಾಕೋ ಕನ್ಸ್ಯೂಮರ್ಸ್ ಅಲ್ಲಿ ಟೊಬ್ಯಾಕೋ ಕನ್ಸ್ಯೂಮ್ ಮಾಡಿ ತಮ್ಮ ಜೆನೆಟಿಕ್ಸ್ ನ ತಾವು ಚೇಂಜ್ ಮಾಡ್ತಾರೆ.
0: ಸ್ವಲ್ಪ ಟೆಕ್ನಿಕಲ್ ಆಗಿ ಮಾತನಾಡೋಣ, ಟೆಕ್ನಿಕಲ್ ಪ್ರಶ್ನೆ, ಬಯೋಪ್ಸಿ ಅಂದ್ರೆ ಏನು, ಅದರ ಮಹತ್ವ?
1: ಸೊ ಬಯೋಪ್ಸಿ ಅಂದ್ರೆ ಟೆಸ್ಟ್, ಅದು ಕ್ಯಾನ್ಸರ್ ನ ಕನ್ಫರ್ಮೇಟರಿ ಟೆಸ್ಟ್. ಸೊ ಬಯೋಪ್ಸಿ ಇಸ್ ಅನ್ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ಬಹುದು. ಸೊ ಐ ಆಮ್ ಅನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಸೊ ಯಾರೋ ಎಕ್ಸ್ಪೀರಿಯನ್ಸ್ ಇರ್ತಾರಲ್ಲ, ನೋಡಿದ ತಕ್ಷಣ ಅವ್ರು ಹೇಳ್ಬೋದು ದಿಸ್ ಇಸ್ ಅ ಕ್ಯಾನ್ಸರ್ ಅಥವಾ. ಸೊ ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮಲ್ಲಿ. ಸೊ ಯಾವಾಗ ನಾವು ನೋಡ್ತೀವಿ, ನೋಡಿದ ತಕ್ಷಣ ನಂಗೆ ಅನಿಸ್ಬೋದು ಇದು ಕ್ಯಾನ್ಸರ್ ಇದೆ, ವೆನ್ ಐ ಎಕ್ಸಾಮಿನ್ ನಂಗೊಂದು ಅದರ ಫೀಲ್ ಮೇಲೆ ನಂಗೆ ಗೊತ್ತಾಗುತ್ತೆ ಟಚ್ ಮಾಡಿದಾಗ ಬ್ಲೀಡ್ ಆಗ್ತಾ ಇದೆ ಆಲ್ಸರ್. ಸೊ ಇಟ್ ಇಸ್ ಅ ಸಸ್ಪಿಷಿಯಸ್. ಸೊ ಜಸ್ಟ್ ಬೇಸ್ಡ್ ಆನ್ ಮೈ ಕ್ಲಿನಿಕಲ್ ಎಕ್ಸಾಮಿನೇಷನ್ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಇಟ್ ಇಸ್ ಕ್ಯಾನ್ಸರ್ ಆರ್ ನಾನ್ ಕ್ಯಾನ್ಸರಸ್. ಎಷ್ಟೊಂದು ಸರ್ತಿ ಪ್ರೀ ಕ್ಯಾನ್ಸರಸ್ ಇರುತ್ತೆ, ನೋಡಕ್ಕೆ ನಂಗೆ ಪ್ರೀ ಕ್ಯಾನ್ಸರಸ್ ಅಂತ ಅನಿಸುತ್ತೆ, ಅಂದ್ರೆ ಪೊಟೆನ್ಷಿಯಲಿ ಮ್ಯಾಲಿಗ್ನೆಂಟ್ ಆಗಲೇ ಹೇಳಿದ್ನಲ್ಲ ವೈಟ್ ರೆಡ್ ಪ್ಯಾಚ್. ಸೊ ನೋಡಿದ ತಕ್ಷಣ ಅದು ಬರೀ ವೈಟ್ ಪ್ಯಾಚ್ ಅಥವಾ ರೆಡ್ ಪ್ಯಾಚ್ ಅಂತ ನಂಗೆ ಅನಿಸ್ಬೋದು. ಬಟ್ ನಾನು ಯಾವಾಗ ಬಯೋಪ್ಸಿ ಮಾಡ್ತೀನಿ, ಯಾವುದೋ ಒಂದು ಸೆಲ್, ಎರಡು ಸೆಲ್, ಒಂದು ಸ್ಮಾಲ್ ಕ್ಲಸ್ಟರ್ಸ್ ಆಫ್ ಸೆಲ್ ಕನ್ವರ್ಟ್ ಆಗಿರ್ಬೋದು. ಸೊ ಇಟ್ ಇಸ್ ಅ ವೆರಿ ಅರ್ಲಿ ಪಿಕಪ್. ವೆನ್ ಐ ಡು ಅ ಬಯೋಪ್ಸಿ ಅಟ್ ಅ ಸೆಲ್ಯುಲರ್ ಲೆವೆಲ್ ಏನೋ ಚೇಂಜ್ ಆಗಿರುತ್ತಲ್ಲ ಅದು ನಮ್ಗೆ ಕಂಡುಹಿಡಿಬಹುದು. ಸೊ ಬೇಸ್ಡ್ ಆನ್ ಅ ಬಯೋಪ್ಸಿ ಕನ್ಫರ್ಮ್ ಆಗಿ ನಾವು ಹೇಳ್ಬೋದು ವೆದರ್ ಇಟ್ ಇಸ್ ಅ ಕ್ಯಾನ್ಸರಸ್ ಲೀಷನ್ ಆರ್ ನಾಟ್ ಅ ಕ್ಯಾನ್ಸರಸ್ ಲೀಷನ್.
0: ಇದುವರೆಗೂ ನಮ್ಮ ಕೇಳುಗರಲ್ಲಿ ಒಂದು ದೊಡ್ಡ ಪ್ರಶ್ನೆ ಬಂದಿರಬಹುದು, ಇಲ್ಲಿ ಒಟ್ಟ ಕೇಳಿರ್ತಾರೆ ಅವರು, ಇಸ್ ದಿಸ್ ಕ್ಯೂರೇಬಲ್, ಇದು ಗುಣಪಡಿಸಲಿಕ್ಕೆ ಆಗುವಂತಹ ರೋಗನ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್?
1: ಸೊ ಅರ್ಲಿ ಸ್ಟೇಜ್ ಅಲ್ಲಿ ಬಂದಾಗ, ಅರ್ಲಿ ಸ್ಟೇಜ್ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲಿ ಬಂದಾಗ ವಿ ಸೇ ಅಟ್ ಲೀಸ್ಟ್ 80% ಕ್ಯೂರೇಬಲ್ ರೇಟ್ ಇದೆ, ಅಂದ್ರೆ ಸರ್ವೈವಲ್ ರೇಟ್. ಸೊ 100 ಪೇಷಂಟ್ಸ್ ನಾನು ತಗೋತೀನಿ ಯಾರು ಸ್ಟೇಜ್ ಒನ್ ಅಲ್ಲಿ ಸ್ಟೇಜ್ ಟೂ ಅಲ್ಲಿ ಇದ್ದಾರೆ. ಸೊ 80-90 ಆಫ್ ದೆಮ್ ಕ್ಯಾನ್ ಸರ್ವೈವ್ ಫಾರ್ 5 ಇಯರ್ಸ್. ದಟ್ ಇಸ್ ಅ ಬಿಗ್ ನಂಬರ್. ಅದೇ ಸ್ಟೇಜ್ 3 ಸ್ಟೇಜ್ 4 ಅಲ್ಲಿ ಇಟ್ ಡ್ರಾಪ್ಸ್ ಡೌನ್ ಟು 50%. ಓರಲ್ ಕ್ಯಾನ್ಸರ್ ಹೆಂಗಿದೆ, ಇಟ್ ವಿಲ್ ಬಿ ಲೋಕಲಿ, ಅಲ್ಲೇ ನಿಮ್ಗೆ ತೊಂದರೆ ಕೊಡುತ್ತೆ, ಇಟ್ ವಿಲ್ ನಾಟ್ ಟೇಕ್ ಯುವರ್ ಲೈಫ್ ಇಮಿಡಿಯೇಟ್ಲಿ. ಸೊ ಇಫ್ ಯು ಕಮ್ ಇನ್ ದ ಅರ್ಲಿ ಸ್ಟೇಜ್, ಸ್ಟೇಜ್ 1 ಸ್ಟೇಜ್ 2, ಸೊ ಅರೌಂಡ್ 90 ಪೀಪಲ್ ವಿಲ್ ಸ್ಟೇ ಫಾರ್ 5 ಇಯರ್ಸ್. ಸೊ ದಟ್ ಇಸ್ ಹೌ ವಿ ಅಸೆಸ್ ಕ್ಯಾನ್ಸರ್.
0: ಫ್ಯಾಬುಲಸ್. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್. ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಗೋಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಿಂದ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಡಾಕ್ಟರ್ ಮೇಡಮ್, ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಬಗ್ಗೆ ವಿವರವಾದ ಮಾಹಿತಿ ತಾವು ಕೊಟ್ಟರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ, ಅಂತ ಸಂದರ್ಭದಲ್ಲಿ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಹೆಲ್ತ್ ಇಸ್ ವೆಲ್ತ್, ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ಸೊ ವಿ ಕ್ಯಾನ್ ಹೆಲ್ಪ್ ಅವರ್ ಸೆಲ್ಸ್. ನಾವು ಟೊಬ್ಯಾಕೋ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡದೇ ಇದ್ರೆ ನಾಟ್ ಓನ್ಲಿ ಕ್ಯಾನ್ಸರ್, ಬಹಳಷ್ಟು ರೋಗಗಳನ್ನ ನಾವು ಅವಾಯ್ಡ್ ಮಾಡಬಹುದು. ಅದಲ್ಲದೆ ಸ್ಟ್ರೆಸ್ ಫ್ರೀ ಇರಬೇಕು, ಪ್ಲಸ್ ಹೆಲ್ದಿ ಲೈಫ್ ಸ್ಟೈಲ್ ಇನ್ಕಲ್ಕೇಟ್ ಮಾಡ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ಹೆಲ್ದಿ ಊಟ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಎಂಜಾಯ್ ಯುವರ್ ಲೈಫ್ ಅಂಡ್ ಸ್ಟೇ ಅವೇ ಫ್ರಮ್ ಬ್ಯಾಡ್ ಹ್ಯಾಬಿಟ್ಸ್. ಸಿಂಪಲ್, ಅವರ್ ಹೆಲ್ತ್ ಇಸ್ ಇನ್ ಅವರ್ ಹ್ಯಾಂಡ್ಸ್.
0: ಡಾಕ್ಟರ್ ಮೇಡಮ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರೋ ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: कैंसर कोणत्याही प्रकारचा असो अत्याधुनिक उपचार एकाच छताखाली पडते.
3: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल KLE कॅन्सर हॉस्पिटल.
2: KLE डॉक्टर प्रभाकर कोरे हॉस्पिटल आणि MRC च्या पाठीमध्ये नेहरू नगर बेळगाव येथे
3: तुमच्या आरोग्यासाठी नवीन आशेचे किरण KLE कॅन्सर हॉस्पिटल.
2: मिळणाऱ्या सुविधा हायली स्किल डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
3: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सरवरती उपचार.
2: आमचा पत्ता KLE डॉक्टर प्रभाकर कोरे हॉस्पिटल आणि MRC च्या पाठीमध्ये KLE कॅन्सर हॉस्पिटल, नेहरू नगर बेळगाव येथे.
3: फोन नंबर 0831355500 आणि 247377.
2: मोबाईल नंबर 6360712326 किंवा टोल फ्री नंबर 1099.
3: आजच भेट द KLE कॅन्सर हॉस्पिटल बेळगाव येथे.

0: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ರೈಲ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.
1: ಮಾವನ್ನೆ ಮೇ ಹೋ ರಹಿ ಹೋ ದೇ ಇಂತಜಾರ್ ಹೈ ಖುಷ್ಖಬರಿ ಕಾ, ದೇರ್ ಇಸ್ ಒನ್ ನೇಮ್ ಯು ಕ್ಯಾನ್ ಟ್ರಸ್ಟ್, ಕೇಲಿ ಫರ್ಟಿಲಿಟಿ ಸೆಂಟರ್, ವಿತ್ ಸೈನ್ಸ್, ಸೋಲ್ ಅಂಡ್ ಸೆನ್ಸಿಟಿವಿಟಿ. ಜಿಂದಗಿ ಕೋ ದೋ ನಯಿ ಶುರುವಾತ್ ಕೇಲಿ IVF ಕೆ ಸಾಥ್. ಆಜ್ ಹಿ ವಿಸಿಟ್ ಕರೇ ಕೇಲಿ ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ ಸೆಕೆಂಡ್ ಫ್ಲೋರ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಬೆಳಗಾವಿ. ಫೋನ್ ನಂಬರ್ 08312551530 and 247377, ಎಕ್ಸ್ಟೆನ್ಷನ್ 1.

एक बात बताओ तो यादों में मरते हो क्या तुम हमसे अभी मोहब्बत

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: केली फार्मसी कॉलेज बेळगाव शैक्षणिक वर्ष 2026 आणि 2027 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये: 100+ वर्षाची शैक्षणिक परंपरा आणि अनुभव, जगभरातील 3,000+ माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. NAC A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 0831-2471-399 आणि 9740639702. वेबसाइट आहे www.kleparm.edu.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

ಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 4 0322 ಅಥವಾ www.aletech.ac.in ಗೆ ಭೇಟಿ ನೀಡಿ.

0: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. ಯುಜಿ ಕೋರ್ಸಸ್: ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA. PG ಕೋರ್ಸಸ್: MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜೂನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831-244-0322 ಆರ್ ವಿಸಿಟ್ www.kletech.ac.in.
1: ಆರೋಗ್ಯದ ಹಾದಿಗೆ ಆಸರೆಯು ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯು ನಾವು. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೇ ಸ್ಫೂರ್ತಿ. KLE ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8663-5218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internship. Get hands-on clinical training across specialties like pediatrics, sports, cardiorespiratory, neuro, orthopedics, OBG, and geriatrics. Learn in modern labs and smart classrooms. Access digital libraries, hostel facilities, and vibrant extracurricular activities. Build your future in hospitals, sports, academics, research, fitness centers, or even start your own clinic. Admissions have already started. Hurry up. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.
1: Chikkodia, KLE College of Engineering and Technology, KLECET. 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣಧ್ವನಿ 90.4 ಎಫ್ಎಂ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದು ಪ್ರೀ ಎಕ್ಲಾಂಪ್ಸಿಯಾ ದಿನ. ಗರ್ಭಿಣಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಈ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಎಂಬಿ ಬೆಲ್ಲದ್. ಇವರು ಪ್ರಾಧ್ಯಾಪಕರು, ಸ್ತ್ರೀರೋಗ ಪ್ರಸೂತಿ ವಿಭಾಗ ಜೆಎನ್ಎಂಸಿ ಬೆಳಗಾವಿ, ಹಾಗೂ ತಜ್ಞ ವೈದ್ಯರು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಸರ್, ಇಂದು ಪ್ರೀ ಎಕ್ಲಾಂಪ್ಸಿಯಾ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಆ ದಿನದ ಮಹತ್ವವನ್ನ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಈ ಒಂದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ಏನು ಅಂತ ತಿಳಿಸ್ಕೊಡಿ ಸರ್.
1: ಸಾಮಾನ್ಯವಾಗಿ ರಕ್ತ ಒತ್ತಡದ ತೊಂದರೆಗಳು ಅಂತ ಹೇಳ್ತೀವಿ. ಗರ್ಭಾವಸ್ಥೆಯಲ್ಲಿಯ ಅಧಿಕ ರಕ್ತ ಒತ್ತಡದ ತೊಂದರೆಗಳು ಅಂದ್ರೆ ಹೈಪರ್ಟೆನ್ಸಿವ್ ಡಿಸಾರ್ಡರ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ. ಇದು ಸುಮಾರು 10-12% ಹೆಣ್ಮಕ್ಕಳಲ್ಲಿ ಕಂಡು ಬರುವಂತಹ ತೊಂದರೆ. ಅದರೊಳಗೆ 3-4% ಅಂದ್ರೆ 1/4 ಆಫ್ ದ ಟೋಟಲ್, 1/4 ಇದು ಪ್ರೀ ಎಕ್ಲಾಂಪ್ಸಿಯಾ ಅಂತ ಆಗುತ್ತೆ. ಇದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ಏನು? ಗರ್ಭಾವಸ್ಥೆಯ ಅಧಿಕ ರಕ್ತದೊತ್ತಡ, ಅದರಿಂದ ಆಗುವಂತಹ ತೊಂದರೆಗಳು. ಇದು ಪ್ರೀ ಎಕ್ಲಾಂಪ್ಸಿಯಾ ಸುಮಾರು 500,000 ಮಕ್ಕಳನ್ನು, ಅಂದ್ರೆ ಹುಟ್ಟುವಂತ ಮಕ್ಕಳನ್ನು, ಸುಮಾರು 70,000 ತಾಯಂದಿರನ್ನು ಬಲಿ ತಗೊಳ್ತದೆ ಪ್ರತಿ ವರ್ಷ ಜಗತ್ತಿನಾದ್ಯಂತ. ಭಾರತ ದೇಶದಲ್ಲಿನೂ ನಾವು ಈಗ ಸುಮಾರು ತಾಯಂದಿರ ಮರಣವನ್ನು ತಪ್ಪಿಸಿದ್ದೀವಿ. ನಾನು ಈ ಸಂಸ್ಥೆ ಸೇರಿದಾಗ 1990 559 ತಾಯಂದಿರನ್ನು ಕಳ್ಕೊತಾ ಇದ್ದೀವಿ ಪ್ರತಿ 1,00,000 ಜೀವಂತ ಹೆರಿಗೆಯೊಳಗೆ. ಇವತ್ತು ನಾವು ಇಷ್ಟೊಂದು ಅಚೀವ್ ಮಾಡಿದ್ದೀವಿ ದೇಶಕ್ಕೆ. ಎಲ್ಲ ನಮ್ಮ ದೇಶದ ಆಶಾಗಳಾಗಲಿ, ANM ಆಗಲಿ, ವೈದ್ಯರಾಗಲಿ, ಸರ್ಕಾರ ಆಗಲಿ, ಅಡ್ಮಿನಿಸ್ಟ್ರೇಷನ್, ಅವರ ಎಲ್ಲ ಸಹಕಾರದೊಂದಿಗೆ ಇವತ್ತು ನಾವು 88 ತಾಯಂದಿರನ್ನು ಕರ್ಕೋತಾ ಇದ್ದೀವಿ. ಇದು ಮುಂದುವರಿದ ರಾಷ್ಟ್ರಗಳಿಗಿಂತನೂ ಇನ್ನೂ ಸ್ವಲ್ಪ ಹೆಚ್ಚು. ಕೆಲವೊಂದು ರಾಜ್ಯಗಳಲ್ಲಿ ಮುಂದುವರಿದ ರಾಷ್ಟ್ರಗಳಂತೇ ತಾಯಂದಿರ ಪ್ರಮಾಣ ಕಡಿಮೆ ಇದೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಕೇರಳ, ಆಂಧ್ರ ಮತ್ತು ತೆಲಂಗಾಣ ಮತ್ತು ದಿಲ್ಲಿ, ಇಲ್ಲಿ ತಾಯಂದಿರ ಮರಣ ಪ್ರಮಾಣ ಬಹಳ ಕಡಿಮೆ ಇದೆ, 30 ಕಡಿಮೆ ಇದೆ. ಒಂದು ಹಂತದೊಳಗೆ ಕೇರಳದೊಳಗೆ ಅಮೇರಿಕಾದಷ್ಟೇ ಸಾವಂತ, 18-19 ಒಂದು ತಾಯಿಯ ಕಡಿಮೆ ಮರಣ ಅಮೇರಿಕಕ್ಕೆ. ಅಮೇರಿಕಾದಲ್ಲಿನೂ 20 ಆದರೆ ಇದು ಕೇರಳದಲ್ಲಿ ಅದಕ್ಕಿಂತಲೂ ಕಡಿಮೆ ಇತ್ತು. ಬಟ್ ಈ ಕೋವಿಡ್ ಬಂದು ಹೋದ್ಮೇಲೆ ಸ್ವಲ್ಪ ಕೇರಳದಲ್ಲಿ ಮತ್ತೆ ಅದು 30 ಹೋಗಿದೆ. ಸೊ ತೆಲಂಗಾಣ, ಆಂಧ್ರ ಲೋಯೆಸ್ಟ್ ರೀ ಈಗ 2021-23 ಅಂಕಿಅಂಶಗಳ ಪ್ರಕಾರ. ಸೊ ಅದರೊಳಗೆ ಸುಮಾರು 1/3-1/4 ಕಾರಣ ಈ ಪ್ರೀ ಎಕ್ಲಾಂಪ್ಸಿಯಾ ಅಥವಾ ಹೈಪರ್ಟೆನ್ಷನ್ ಅಂತೀವಿ ನಾವು ಇದನ್ನು. ಇದು ಅತ್ಯಂತ ಸಾವನ್ನು ತಡೆಗಟ್ಟಬಹುದಾದಂತಹ ತೊಂದರೆ. ಬಟ್ ಇದರೊಳಗೆ ಮಹಿಳೆಯ ಕುಟುಂಬದ ಮತ್ತು ವೈದ್ಯಕೀಯ ಸಿಸ್ಟಮ್ ಅಂತೀವಲ್ಲ, ಇವರೆಲ್ಲರದು ಸಹಕಾರ ಬಹಳ ಮುಖ್ಯ. ಮತ್ತು ಟೈಮ್ಲಿ ರಿಕಗ್ನಿಷನ್ನು, ಅದು ಬರ್ತ್ ಪ್ರಿಪೇರ್ಡ್ನೆಸ್ ಅಂತೀವಿ. ಮನೆಯಲ್ಲಿ ಒಂದು ಗರ್ಭಿಣಿ ಹೆಣ್ಮಗಳು ಇವತ್ತು ಪ್ರೆಗ್ನೆಂಟ್ ಆದರೆ ಕುಟುಂಬ ಸಹಿತ ತಯಾರಿ ಆಗಬೇಕು. ಅದು ಅನ್ಫಾರ್ಚುನೇಟ್ಲಿ ಅದು ಆಗ್ತಾ ಇಲ್ಲ ನಮ್ಮಲ್ಲಿ ಇನ್ನು. ಪ್ರೆಗ್ನೆನ್ಸಿ ಅಂದರೆ ಒಂದು ನಾರ್ಮಲ್ ಅಂತ ತಿಳ್ಕೊಂಡ್ಬಿಡ್ತೀವಿ, ನಾರ್ಮಲ್ ಮೆಜಾರಿಟಿ ಆಗುತ್ತೆ ಬಟ್ ಅವರ ಆರೋಗ್ಯ ಸರಿ ಇದೆಯಲ್ಲೋ ಗರ್ಭಾವಸ್ಥೆಯಲ್ಲಿ ಬರುವಾಗನ ನೋಡಿ. ಅದಕ್ಕೆ ಈ ಪ್ರೀ ಎಕ್ಲಾಂಪ್ಸಿಯ ದಿವಸನ ನಾವು ಇವತ್ತು ಅದನ್ನು ತಡೆಗಟ್ಟಿ ಅದರಿಂದ ನಾವು ಮರಣ ಪ್ರಮಾಣ ಕಡಿಮೆ ಮಾಡಿದರೆ, ನೀವು ವಿಚಾರ ಮಾಡಿರಿ, ನಾವು ಇಲ್ಲಿ ನಮ್ಮ ದೇಶದೊಳಗೆ ಈಗ 25-30,000 ಹೆಣ್ಮಕ್ಕಳನ್ನ ಪ್ರತಿ ವರ್ಷ ಕಳ್ಕೊತಾ ಇದ್ದೀವಿ. ಅದರೊಳಗೆ 1/4 ಅಂದರೆ ನಾವು 8,000-11,000 ಹೆಣ್ಮಕ್ಕಳ ಜೀವನ ಉಳಿಸಬಹುದು, ಅದರಷ್ಟು 5 ಮಕ್ಕಳನ್ನು ಸಹಿತ ನಾವು ಉಳಿಸ್ಬೋದು. ಸೊ ಇದು ಬಹಳ ಮುಖ್ಯವಾದ ತೊಂದರೆ ಗರ್ಭಾವಸ್ಥೆಯಲ್ಲಿ ಆಗುವಂಥ ಪ್ರತಿಯೊಬ್ಬ ಮಹಿಳೆ, ಮುಂದೆ ಗರ್ಭಿಣಿ ಆಗೋಳು ಇರ್ಬೋದು, ಅದು ಈಗ ಆದವಳು ಇರ್ಬೋದು, ಈಗ ಮುಂದೆ ಆಗೋರು ಇರ್ಬೋದು, ಮದುವೆ ಆದವರು ಇರ್ಬೋದು, ಇದರ ಬಗ್ಗೆ ಮತ್ತು ಕುಟುಂಬದವರು ಇದರ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯ.
0: ಅಂದ್ರೆ ಇಷ್ಟೊಂದು ಗಂಭೀರ ಸಮಸ್ಯೆಯನ್ನ ಗರ್ಭಾವಸ್ಥೆಯ ಮಹಿಳೆಯಲ್ಲಿ ಹಾಗೇನೆ ಮಗುವಿನ ಮೇಲೆ ಇದು ಪರಿಣಾಮ ಬೀರುವ ಕಾರಣದಿಂದ ಇದರ ಮಹತ್ವವನ್ನ ತಿಳಿಸ್ಕೊಡೋದಕ್ಕಾಗಿ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ
1: ಜಗತ್ತಿನಾದ್ಯಂತ. ಮತ್ತು ಇದನ್ನ ನಾವು ತಡೆಗಟ್ಟಬಹುದು, ಅದು ಮುಖ್ಯವಾಗಿ ಇದನ್ನ ನಾವು ಅವರಲ್ಲಿ ತಿಳುವಳಿಕೆ ಮಾಡಿಕೊಟ್ರೆ, ಅವೇರ್ನೆಸ್ ಅಂತ ಹೇಳಿ, ಅವರು ಬೇಗ ಬಂದು ಸರಿಯಾಗಿ ಹೇಳಿದ ತರ ತೋರಿಸ್ಕೊಂಡ್ರೆ ನಾವು ಇದನ್ನ ಸಾವುಗಳನ್ನ ತಡೆಗಟ್ಟಬಹುದು, ಮಗುನೂ ಉಳಿಸಬಹುದು, ತಾಯಿನೂ ಉಳಿಸಬಹುದು. ಅದರ ಸಲುವಾಗಿ ಈ ಅವೇರ್ನೆಸ್ ಕ್ರಿಯೇಷನ್ ಡೇ ಅಂತ ಹೇಳಿ ವರ್ಲ್ಡ್ ವೈಡ್ ಅಂದ್ರೆ ಇವತ್ತು ವಿಶ್ವ ಪ್ರೀ ಎಕ್ಲಾಂಪ್ಸಿಯಾ ದಿವಸ ಅಂತ ಹೇಳಿ ಮಾಡ್ತಾ ಇದೀವಿ. ಇದರಲ್ಲಿ ನಾವು ಸಾಮಾನ್ಯ ಜನರಿಗೂ ಮತ್ತು ವೈದ್ಯಕೀಯ ರಂಗದ ಇರುವಂತಹ ವ್ಯಕ್ತಿಗಳಿಗೂ ನಾವು ಇದರ ಮಾಹಿತಿ ತಿಳುವಳಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ.
0: ಖಂಡಿತ ಸರ್. ಸರ್, ಇನ್ನು ಸಾಮಾನ್ಯವಾಗಿ ಗರ್ಭಾವಸ್ಥೆಯಲ್ಲಿ ಯಾವ ಒಂದು ಹಂತದಲ್ಲಿ ಈ ಒಂದು ಪ್ರೀ ಎಕ್ಲಾಂಪ್ಸಿಯಾ ಹೆಚ್ಚು ಕಾಣಿಸಿಕೊಳ್ಳುತ್ತೆ ಅಂತ ಸರ್?
1: ಇದು ಸಾಮಾನ್ಯವಾಗಿ ತೊಂದರೆ ಸ್ಟಾರ್ಟ್ ಆಗೋದೇನೆ, ಇದು ಯಾವಾಗ ಗರ್ಭಿಣಿ ಗರ್ಭಾಶಯದಲ್ಲಿ ಮಗು ಇಂಪ್ಲಾಂಟ್ ಆಗೋದಂತಾರೆ, ಅಂದರೆ ಅದರೊಳಗೆ ಮೂಡೋದಂತೇವೆ, ಅಲ್ಲಿನೇ ಅವಾಗ ಸರಿಯಾಗಿ ಮೂಡುವಂಥ ತೊಂದರೆ ಸರಿಯಾಗಿ ಮೂಡೋದಿಲ್ಲ. ಅದಕ್ಕೆ ಅದರದ್ದು ಮ್ಯಾನಿಫೆಸ್ಟೇಷನ್ ಅಂದರೆ ಅದರ ಪರಿಣಾಮ ಗೊತ್ತಾಗೋದು ಸಾಮಾನ್ಯವಾಗಿ 5ನೇ ತಿಂಗಳಾದಮೇಲೆ, ಅಂದರೆ 20 ವಾರಗಳ ನಂತರ. ಗರ್ಭಾವಸ್ಥೆಯ ಅವಧಿ ಸುಮಾರು 40 ವಾರಗಳು, ಅದರಲ್ಲಿ ಇದು 5 ತಿಂಗಳು ಮೇಲ್ಪಟ್ಟು ಗೊತ್ತಾಗ್ಬಿಡುತ್ತಾರೆ. ಯಾವಾಗ ಇದು ಬೇಗ ಬರುತ್ತೆ ಅಲ್ಲಿ ತೊಂದರೆ ಬಹಳ. ಮಗುನ ಉಳಿಸ್ಕೊಳ್ಳೋದು 28 ವಾರಕ್ಕಿಂತಲೂ ಮೊದಲೇ ಆದರೆ ಬಹಳ ಕಠಿಣ, ಬಹಳ ಖರ್ಚುದಾಯಕ, ಆಮೇಲೆ ತಾಯಂದಿರ ಆರೋಗ್ಯನೂ ಬಹಳ ಸೀರಿಯಸ್ ಆಗುತ್ತೆ. ಸೊ ಅದಕ್ಕೆ ನಾವು ಇಷ್ಟು ಮಹತ್ವ ಕೊಡ್ತಾ ಇದ್ದೀವಿ. ಇದಕ್ಕೆ
0: ಸರ್, ಈ ಸಮಸ್ಯೆ ಉಂಟಾಗೋದಕ್ಕೆ ಪ್ರಮುಖ ಕಾರಣಗಳು ಏನೆಲ್ಲ ಇರಬಹುದು ಅಂತ ಸರ್?
1: ಇದು ಈಗ ಆಗ್ತದೆ ಅಂತೇಳಿ ಇನ್ನೂವರೆಗೂ ಕಂಡು ಹಿಡಿತಾ ಇಲ್ಲ, ಬಟ್ ಅದು ಯಾವ ಇಫೆಕ್ಟ್ ಇದೆ ಅಂದರೆ ಆ ಕೂಸಿನ ಮಾಸ್ ಅಂತೀವಲ್ಲ ಅದು ಸರಿಯಾಗಿ ಗರ್ಭಾವಸ್ಥೆಯೊಳಗೆ ಇಂಪ್ಲಾಂಟ್ ಆಗಲ್ಲ. ಇದಕ್ಕೆ ತಾಯಿ ಮತ್ತು ಮಗುವಿನ ಎಕ್ಸ್ಪೋಜರ್ ಅಂತೀವಿ ಇಮ್ಯುನಾಲಜಿಕಲಿ, ಅದು ಪ್ರಾಬ್ಲಮ್ ಇರ್ಬೋದು. ಅಥವಾ ಈಗ ಶಾರ್ಟ್ ಪೀರಿಯಡ್ ಆಫ್ ಮ್ಯಾರೇಜ್ ಆದ ವಿತಿನ್ ಫ್ಯೂ ಡೇಸ್ ಅಲ್ಲಿನೂ ಕೆಲವೊಂದು ಸ್ವಲ್ಪ ದಟ್ ಈಸ್ ಶಾರ್ಟೆಸ್ಟ್ ಕೋಹ್ಯಾಬಿಟೇಷನ್ ಅಂತೀವಿ, ಅದು ತೊಂದರೆ ಇರ್ಬೋದು. ಬೇಸಿಕಲಿ ಇದು ಯಾವಾಗ ಆಗುತ್ತೆ ಅಂದರೆ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ. ಈ ಹೆಣ್ಮಗಳು ಮೊದಲು ಬ್ಲಡ್ ಪ್ರೆಷರ್ ಇದ್ದವಳು ಇದ್ದರೆ, ಅವಳಿ ಜವಳಿ ಅದು ಇದ್ದರೆ, ಆಮೇಲೆ ಈಗ ನಮಗೆ ಸಾಮಾನ್ಯವಾಗಿ ಕೃತಕ ಗರ್ಭಧಾರಣ ಚಿಕಿತ್ಸಾ ವಿಧಾನಗಳು ಬಂದಿದ್ದಾವೆ, ಅಂದರೆ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್. ಇವತ್ತು ಟುಡೇ ನಾವು ಟೆಸ್ಟ್ ಬೇಬಿ ಅಂದರೆ IVF ICSI ಈ ಥರ ಇದಾವೆ, ಆ ಗರ್ಭಾವಸ್ಥೆಗಳಲ್ಲಿ ಇದು ಬಹಳ ಇರುತ್ತೆ. ಆಮೇಲೆ ಹೆಣ್ಮಕ್ಕಳು ದಪ್ಪ ಅಂದರೆ ಒಬೇಸ್ ಇದ್ದರೆ, ಮೊದಲೇ ಅವ್ರಿಗೆ ಶುಗರ್ ಇದ್ದರೆ, ಇವೆಲ್ಲನೂ ರಿಸ್ಕ್ ಫ್ಯಾಕ್ಟರ್. ಒಮ್ಮೆ ಅವಳು ಒಂದು ಆದಮೇಲೆ ಏನಾದರೂ ಕಾರಣಕ್ಕೆ ಮೊದಲನೇ ಗಂಡ ತೀರ್ಕೊಂಡ್ರೆ, ಎರಡನೇ ಮದುವೆ ಆದ ಆ ಹೆಣ್ಮಗಳು ಪ್ರಥಮ ಬಾರಿಗೆ ಗರ್ಭಾವಸ್ಥೆ ಆದ್ರೂ ಅಲ್ಲಿನೂ ಬರೋ ರಿಸ್ಕ್ ಇರುತ್ತೆ. ಸಾಮಾನ್ಯವಾಗಿ ನಾವು ಇದನ್ನು ರಿಸ್ಕ್ ಫ್ಯಾಕ್ಟರ್ಸ್ ಅಸೆಸ್ಮೆಂಟ್ ಮಾಡ್ತೀವಿ. ಈಗ ಅದೂ ಅಲ್ಲದೆ ಕೆಲವೊಂದು ನಮ್ಮ ಬೇರೆ ಬೇರೆ ಪದ್ಧತಿಗಳಿಂದಲೂ ನಾವು ಅದನ್ನು ಮೊದಲೇ ಗುರುತಿಸ್ ನಿಮಗೆ ಬರ್ತೈತೋ ಇಲ್ಲ ಅನ್ನೋದು ಗುರುತಿಸಿ ಹಿಡಿಯುವಂಥ ಸಾಧನಗಳು ಅದಾವ್ರಿ ಅದಕ್ಕೆ. ಬಟ್ ಸರಿಯಾಗಿ ನಮ್ಮ ಮಹಿಳೆ ಮತ್ತು ಸಮುದಾಯ ಸ್ಪಂದಿಸಬೇಕು.
0: ಸರ್, ಇದು ಆನುವಂಶಿಕವಾಗಿ ಬರುವಂತಹ ಸಾಧ್ಯತೆ ಏನಾದರೂ?
1: ಸುಮಾರು ಸಮಯದಲ್ಲಿ ಈಗ ಈ ಗರ್ಭಿಣಿ ಹೆಣ್ಮಗಳನ್ನ ಎದುರಿಗೆ ಹೈ ಪ್ರಿಯಕ್ಲಾಂಶದಿಂದ ಬಂದಿದ್ರೆ ಒಂದೊಂದು ಸಲ ಅವಳ ತಾಯಿಗೂ ಆಗಿರುತ್ತೆ, ಅಥವಾ ಅವಳ ಸಿಬ್ಲಿಂಗ್ ಅಂತೀವಿ ನಾವು ಅಕ್ಕ ಅಥವಾ ತಂಗಿಗೆ ಅವಳಿಗೂ ಆಗಿರ್ಬೋದು. ಇದು ಸಾಮಾನ್ಯವಾಗಿ ಆಗ್ತದೆ, ಬಟ್ ಕೆಲವೊಂದು ಸಲ ಎಲ್ಲರಿಗೂ ಆಗ್ತದೆ ಅಂತ ಹೇಳಿಕ್ ಬರಲ್ಲ.
0: ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ JNMC ಬೆಳಗಾವಿಯ ಸ್ತ್ರೀರೋಗ ಪ್ರಸೂತಿ ವಿಭಾಗದ ಪ್ರಾಧ್ಯಾಪಕರು, ಜೊತೆಗೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ತಜ್ಞ ವೈದ್ಯರಾದಂತಹ ಡಾಕ್ಟರ್ MB ಬೆಲ್ಲದವರು. ಸರ್, ಹಾಗಿದ್ರೆ ಈ ಒಂದು ಪ್ರೀ ಎಕ್ಲಾಂಪ್ಸಿಯಾದ ಸಾಮಾನ್ಯ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಸರ್?
1: ದ ಡೇಂಜರ್ ಅಂದ್ರೆ ಏನು, ಇದರದ ಅಪಾಯ ಚಿಹ್ನೆ ಏನಂದ್ರೆ, ಸಾಮಾನ್ಯವಾಗಿ ಇನಿಷಿಯಲ್ ಸ್ಟೇಜ್ ಅಂತ ಪ್ರಾರಂಭಿಕ ಹಂತಗಳೊಳಗೆ ಈ ಗರ್ಭಿಣಿ ಹೆಣ್ಮಗಳಿಗೆ ಯಾವುದೇ ತೊಂದರೆಗಳು ಇರೋದಿಲ್ಲ, ಬರೀ ಬ್ಲಡ್ ಪ್ರೆಷರ್ ಒಂದು ಫಸ್ಟ್ ಹೆಚ್ಚಾಗ್ತದ್ರಿ. ಯೂಶ್ವಲಿ ಹೆಂಗೆ ಇರುತ್ತೆ ಅಂದರೆ, ಹೆಣ್ಮಗಳು ತೋರಿಸ್ಲಿಕ್ಕೆ ಬಂದಿರ್ತಾಳೆ, ಡಾಕ್ಟರ್ ರೆಕಾರ್ಡ್ ಮಾಡ್ತಾರೆ ಬ್ಲಡ್ ಪ್ರೆಷರ್ ವೈದ್ಯರು, ಆವಾಗ BP ಹೆಚ್ಚಿರುತ್ತೆ, ನೋಡಮ್ಮ BP ಹೆಚ್ಚಿದೆ ನೀನು ಅಡ್ಮಿಟ್ ಆಗುವಂತ. ಅವಳಿಗೆ ಸಾಮಾನ್ಯವಾಗಿ ಏನೂ ಆರೋಗ್ಯಕರ ತೊಂದರೆ ಇರೋದಿಲ್ಲ, ಹೆಡೇಕ್ ಇರೋದಿಲ್ಲ, ಪೇನ್ ಇರೋದಿಲ್ಲ. ಹಿಂಗಾಗಿ ಅವ್ರ ಜೊತೆ ಬಂದವ್ರು ನೋಡ್ರಿ ಆಕೆಗೆ ಏನು ತ್ರಾಸಿರ್ಲೀಗ, ನಾವು ಬಸ್ಟ್ ತೋರ್ಸಕ್ಕೆ ಬಂದಿದ್ವಿ, ಇದು ನೋಡಿ ಗೊತ್ತಾಗಿಲ್ಲ, ನಾವು ಆಮೇಲೆ ಬರ್ತೀವಿ ಅಂತ ಹೇಳ್ತಾರೆ, ಆಮೇಲೆ ಸಾಮಾನ್ಯವಾಗಿ ಬರ್ತಿಲ್ಲ. ಸೊ ಏನು ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಇನಿಷಿಯಲಿ ಅಂದರೆ ಪ್ರಾರಂಭಿಕ ಹಂತದೊಳಗೆ ಅದಕ್ಕೆ ಯಾವುದೇ ಒಂಥರದ ಸಿಂಪ್ಟಮ್ಮು ಅಥವಾ ಕಂಪ್ಲೇಂಟ್ಸ್ ಅಂತೀವಲ್ಲ ಪೇಷಂಟ್, ತೊಂದರೆಗಳು ಇರೋದಿಲ್ಲ, ಅದ್ರ ಸಲುವಾಗಿ ನೆಗ್ಲಿಜೆನ್ಸ್ ಭಾಳ ಆಗುತ್ತೆ. ಅದು ಯಾವಾಗ ತೊಂದರೆಗಳು ಬರ್ತಾವಲ್ರಿ ಅವಾಗ ಅದು ಆಲ್ರೆಡಿ ಸೀರಿಯಸ್ ಆಗಿಬಿಟ್ಟಿರುತ್ತೆ. ಮುಖ್ಯ ತೊಂದರೆಗಳು ಅಂದರೆ ಹೆಡೇಕ್ ಬರ್ತದೆ, ಇದು ದೃಷ್ಟಿ ದೋಷಗಳು ಬರ್ತವೆ ಅಂದರೆ ವಿಜುವಲ್ ಡಿಸ್ಟರ್ಬೆನ್ಸ್ ಅಂತೀವಿ, ಆಮೇಲೆ ಹೊಟ್ಟೆಯಲ್ಲಿ ಹೊಟ್ಟೆ ಮೇಲೆ ನೋವು ಬರುತ್ತೆ, ಆಮೇಲೆ ಒಂದೊಂದು ಸಲ ಬ್ಲೀಡಿಂಗ್ ಆಗುತ್ತೆ, ಅಥವಾ ಇನ್ನೊಮ್ಮೆ ಫಿಟ್ಸ್ ಬರ್ತದೆ. ಫಿಟ್ಸ್ ಬಂದರೆ ಅದು ಸೀರಿಯಸ್ ಕಂಡೀಷನ್, ಬ್ರೈನ್ ಒಳಗೆ 3 ಕಾರಣದಿಂದ ಫಿಟ್ಸ್ ಬರುತ್ತೆ. ಅದರೊಳಗೆ ಡೇಂಜರಸ್ ಅಂದರೆ ಒಳಗೆ ರಕ್ತಸ್ರಾವ ಮಿದುಳಿನಾಗ ಆಗಿದ್ದರೆ ಅದು ಉಳಿಸೋದು ಬಹಳ ಕಠಿಣ ಆಗುತ್ತೆ ರೀ. ಅದಕ್ಕೆ ಇನಿಷಿಯಲ್ ಹಂತದೊಳಗೆ ಯಾವಾಗ ವೈದ್ಯರು ಏನಾದರೂ ಹೇಳಿದರೆ ದಯವಿಟ್ಟು ಅವರು ಗರ್ಭಿಣಿ ಮಹಿಳೆ ಮತ್ತು ಕುಟುಂಬದವರು ಸಹಕರಿಸಿ ಅವರು ಹೇಳಿದಾಗ ಕೇಳಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಪ್ರಾರಂಭಿಕ ಹಂತದೊಳಗೆ ಕೆಲವೊಂದು ತೊಂದರೆಗಳನ್ನು ಕಂಟ್ರೋಲ್ ಮಾಡಿಕೊಂಡು ಗರ್ಭಾವಸ್ಥೆಯನ್ನು ಮುಂದುವರಿಸುವ ಸಾಧ್ಯತೆ ಇರುತ್ತೆ.
0: ಸರ್, ಯಾವ ರೀತಿಯ ಲಕ್ಷಣಗಳನ್ನು ಈ ಗರ್ಭಿಣಿಯರಾಗಿರ್ಬೋದು ಅಥವಾ ಕುಟುಂಬದವರು ನಿರ್ಲಕ್ಷ್ಯ ಮಾಡಬಾರ್ದು ಅಂತ?
1: ಅದು ಅವರು ವೈದ್ಯಕೀಯ ತಪಾಸಣೆಗೆ ಬರ್ತಾ ಇರ್ತಾರೆ ಸರಿಯಾಗಿ, ಯಾವಾಗಲಾದ್ರೂ ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಅನಿಸಿದರೆ ಅವರು ವೈದ್ಯರನ್ನ ಕಾಣಬೇಕು. ಈಗ ಸೆಲ್ಫ್ ಮಾನಿಟರಿಂಗು ಅದಾವ್ರಿ, ಕೆಲವೊಂದು ಗರ್ಭಿಣಿಯರು ಮನೆಯಾಗಿನವ್ರನ್ನು ಬಿ ಪಿ ಚೆಕ್ ಮಾಡ್ಕೊಳ್ಳುವಂಥ ಸಾಧನಗಳು ಅದಾವೆ. ಅವಾಗ ಮಾಡುವಾಗ ಸರಿಯಾಗಿ ಕುಂತು ಕಾಲು ಮುಟ್ಟಿದಾಗ ಬಿ ಪಿ ಚೆಕ್ ಮಾಡಬೇಕು, ವೈದ್ಯರಾಗಲಿ ಯಾರಾದರೂ ಆಗಲಿ. ಅವಾಗ ಅಧಿಕ ರಕ್ತದ ಒತ್ತಡ ಐತಿ ಅನಿಸಿದರೆ ಅವರು ಮೇಲಿನ ಆಸ್ಪತ್ರೆಯೊಳಗೆ ಕಾಳಜಿ ತಗೋಬೇಕು, ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನಾನು ಈ ಮೂಲಕ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.
0: ಸರ್, ಈ ಸಮಸ್ಯೆಯಿಂದ ತಾಯಿ ಅಂದರೆ ಗರ್ಭಿಣಿಯ ಸ್ತ್ರೀಯ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಉಂಟಾಗಬಹುದು ಅಂತ ಸರ್?
1: ಇನಿಷಿಯಲ್ ಲಕ್ಷಣಗಳು ಏನಿರ್ತಾವ ಅಂದರೆ ಸ್ವಲ್ಪ ಎಕ್ಸೆಸಿವ್ ವೇಟ್ ಗೇನ್ ಇರ್ತಾರೆ ಇವರು. ವೇಟ್ ಗೇನ್ ಯೂಶಲಿ ಪ್ರತಿ ತಿಂಗಳು 1-2 ಕಿಲೋದಷ್ಟು ಹೆಚ್ಚಾಗ್ತಿರ್ತದೆ. ಬಟ್ ಈ ಹೆಣ್ಮಗಳಿಗೆ ಮುಂದೆ ಬಿ ಪಿ ಬರೋ ಲಕ್ಷಣ ಇದ್ದವ್ರಿಗೆ ಸ್ವಲ್ಪ ಬ್ಲಡ್ ಇದು ವೇಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಅವ್ರಿಗೆ ಕೂಸಿನ ಬೆಳವಣಿಗೆ ಸರಿ ಇರೋದಿಲ್ಲ, ಯಾಕಂದರೆ ಇಲ್ಲಿ ಕೂಸಿನ ಮಾಸ ಚೆನ್ನಾಗಿ ಫಾರ್ಮ್ ಆಗಿರೋದಿಲ್ಲರಿ. ಸೊ ಗರ್ಭಾವಸ್ಥೆಯ ಪ್ರತಿ ಪಿರಿಯಡ್ಗೆ ಆ ಗರ್ಭ ಚೀಲ ಅಥವಾ ಗರ್ಭಾಶಯ ಎಷ್ಟು ಎತ್ತರ ಇರಬೇಕು ಅಷ್ಟು ಇರೋದಿಲ್ಲ. ಇದಕ್ಕೆ ನಾವು ಫೀಟಲ್ ಗ್ರೋತ್ ರಿಸ್ಟ್ರಿಕ್ಷನ್ ಅಂತೀವಿ, ಅಂದರೆ ಕುಂಠಿತ ಗರ್ಭ ಒಳಗಿರುವಂಥ ಮಗುವಿನ ಬೆಳವಣಿಗೆ. ಆ ಕುಂಠಿತ ಬೆಳವಣಿಗೆಯನ್ನು ಗುರುತಿಸಿ ಈ ಬ್ಲಡ್ ಪ್ರೆಷರ್ ಐಡೆಂಟಿಫೈ ಮಾಡಿದರೆ ಆ ಅಥವಾ ಎಕ್ಸೆಸಿವ್ ವೇಟ್ ಗೇನ್ ಇರುವಂಥ ಹೆಣ್ಮಗಳಿಗೆ ಆಮೇಲೆ ಈಗ ಸಾಮಾನ್ಯವಾಗಿ 2nd trimester ಅಂತೀವಿ ನಾವು. ಗರ್ಭಾವಸ್ಥೆಯನ್ನು 3 ಹಂತದೊಳಗೆ ಡಿವೈಡ್ ಮಾಡ್ತೀವಿ. ಮೊದಲು 3 ತಿಂಗಳು, 2nd 3 ತಿಂಗಳು, 3rd 3 ತಿಂಗಳು. ಆ 2nd 3 ತಿಂಗಳಲ್ಲಿ ಸಾಮಾನ್ಯವಾಗಿ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಆದರೆ ಯಾವ ಹೆಣ್ಣುಮಕ್ಕಳಲ್ಲಿ ಮುಂದೆ ಇದು ಬಿ ಪಿ ಬರೋದಿರುತ್ತೆ ಆ ಕಡಿಮೆ ಆಗೋದಿಲ್ಲರಿ ಅವ್ರು ಯಾವಾಗಲೂ. ಈಗ ನಾವು ಸುಮಾರು 14 ವಾರ ಅಥವಾ 16 ವಾರದಿಂದ 24 ವಾರೊಳಗೆ ಬಿ ಪಿ ಅವ್ರದ್ದು 120/80 ಅದು ನಾರ್ಮಲ್ಲೇ. ಆದರೆ 120/80 ಅನಿಸಿದರೆ ಅಂಥ ಗರ್ಭಿಣಿ ಹೆಣ್ಮಕ್ಳನ್ನ ನಾವು ಕ್ಲೋಸ್ ವಾಚ್ ಮಾಡಬೇಕಂದ್ರೆ ಅತ್ಯಂತ ನಿಖರವಾಗಿ ಅವ್ರನ್ನ ಕಾವಲು ಮಾಡಿದಂಗೆ ನೋಡಬೇಕಾಗುತ್ತೆ. ಇವರೆಲ್ಲ ಇವು ರಿಸ್ಕ್ ಇರುವಂತ ಹೆಣ್ಮಕ್ಕಳು, ಅದನ್ನ ಅವ್ರು ನೋಡ್ಕೋತಿರ್ಬೇಕು ಅಂತ.
0: ಅಂದ್ರೆ ಸರ್, ಈ ಸಮಸ್ಯೆಯಿಂದ ಗರ್ಭಿಣಿ ಸ್ತ್ರೀಯರಿಗೆ ಮಾತ್ರವಲ್ಲದೆ ಅವರ ಹೊಟ್ಟೆಯಲ್ಲಿರುವಂತಹ ಗರ್ಭದಲ್ಲಿರುವಂತಹ ಮಗುವಿಗೂ ತೊಂದರೆ ಆಗುತ್ತೆ ಅಂತ
1: ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನಿಮ್ ಜಗತ್ತಿನಾದ್ಯಂತ ಸುಮಾರು 70,000 ಹೆಣ್ಮಕ್ಕಳು, 500,000 ಮಗು ಅಂದ್ರೆ ಮಗು ಯಾವಾಗೂ ನಾವು ಯಾವುದೇ ಹಂತದೊಳಗೆ ತಾಯಿ ಮತ್ತು ಮಗುವಿನ ಆರೋಗ್ಯ ನೋಡಿದಾಗ ಎರಡೂ ಉಳಿಸ್ಲಿಕ್ಕೆ ನೋಡ್ತಿರ್ತೀವಿ. ಒಂದು ಹಂತದಾಗ ಮಗುವಿನ ಆರೋಗ್ಯವನ್ನ ನಮಗೆ ಉಳಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೂ ತಾಯಿನ ಉಳಿಸ್ಬೇಕು ಅಂತ ಒಂದು ಇದು ಇಂಪಾರ್ಟೆನ್ಸ್ ಇರುತ್ತೆ. ಅದಕ್ಕೆ ತಾಯಿನೂ ಅಷ್ಟೇ ರಿಸ್ಕ್, ಮಗು ಇನ್ನೂ ಹೆಚ್ಚು ರಿಸ್ಕಲ್ಲಿ ಇರುತ್ತೆ. ಅವಧಿಪೂರ್ವ ಹೆರಿಗೆ ಆಗುವಂತ ಸಾಧ್ಯತೆ ಬಹಳ, ಪ್ರೀಟಮ್ ಲೇಬರ್ ಅಂತೀವಿ. ಅದನ್ನ ನಾವು ಡೆಲಿವರಿ ಮಾಡಿಸ್ಬೇಕಾಗುತ್ತೆ. ಅವ್ರು ಸಣ್ಣ ಚಿಕ್ಕ ಮಕ್ಕಳು, ವೇಟ್ ಕಡಿಮೆ ಇರು ಹುಟ್ಟುತ್ತವೆ, ಅದರಿಂದ ಮುಂದೆ ಆ ಮಗುವಿಗೂ ತೊಂದರೆ ಇರ್ತಾವ್ರಿ. ನೀವು ಅಂತ ಇದ್ರಿಲ್ಲ ಇದ್ರ ಮುಂದೆ ಏನು ಇಫೆಕ್ಟ್ ಆಗ್ಬೋದು. ಆ ಮಗು ಲೋ ಬರ್ತ್ ವೇಟ್ ಇದ್ದ ಮಗು ಅಂತ ಅವಕ್ಕೆ ಶುಗರ್ ಬೇಗ ಬರ್ಬೋದು, ಹೈಪರ್ ಟೆನ್ಷನ್ ಬರ್ಬೋದು, ಇವೆಲ್ಲನೂ ಇದಕ್ಕೆ ಆನುವಂಶಿಕ ಅನ್ನಂಗಿಲ್ಲ. ನಾವು ಈ ಗರ್ಭಾವಸ್ಥೆಯಲ್ಲಿ ಈಗ ನಾವು ಹೆಂಗೆ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡ್ತೀವಲ್ಲ, ಆ ರೀತಿ ಒಳಗೆ ನಮ್ಮ ಪ್ರತಿಯೊಂದು ಅಂಗಾಂಗಗಳ ಪ್ರೋಗ್ರಾಮಿಂಗ್ ಆಗ್ತಿರುತ್ತೆ. ಲಿವರ್ ಇಷ್ಟು ಚೆನ್ನಾಗಿ ಮಾಡಬೇಕು, ಪ್ಯಾನ್ಕ್ರಿಯಾಸ್ ಹಿಂಗೆ ಮಾಡಬೇಕು, ಇವೆಲ್ಲನೂ ಆ ರೀತಿ ಪ್ರೋಗ್ರಾಮಿಂಗ್ ಅಫೆಕ್ಟ್ ಆಗಿಬಿಡುತ್ತೆ. ಅದರಿಂದ ಮಗುಗೆ ಬೇಗ ಕೆಲವೊಂದು ತೊಂದರೆಗಳು ಬರಬಹುದು.
0: ಸರಿ, ಈಗ ಮೊದಲ ಒಂದು ಗರ್ಭಾವಸ್ಥೆಯಲ್ಲಿ ಈ ಸಮಸ್ಯೆ ಕಾಣಿಸಿಕೊಂಡಿದ್ರೆ ಎರಡನೆಯ ಒಂದು ಗರ್ಭಾವಸ್ಥೆಯಲ್ಲೂ ಈ ಸಮಸ್ಯೆ ಕಾಣಿಸಿಕೊಳ್ಳುವಂತಹ ಸಂಭವ ಇದೆಯಾ?
1: ಇದು ಸುಮಾರು 60% ಹೆಣ್ಮಕ್ಕಳಲ್ಲಿ ಹೊಳ್ಳೆನೂ ಬರಬಹುದು, ಬರದೇನೂ ಇರಬಹುದು. ಬಟ್ ಈ ರೀತಿ ಹಿಂದಿನ ಗರ್ಭಾವಸ್ಥೆಯಲ್ಲಿ ಅವ್ರಿಗೆ ಬಿ ಪಿ ಹೆಚ್ಚಾಗಿ ತೊಂದರೆ ಆಗಿದ್ರೆ ಅದನ್ನು ಫಸ್ಟ್ ಆಗಿ ಮೊದಲು ವೈದ್ಯರ ಹತ್ರ ಹೇಳಬೇಕು ಅವ್ರು. ಯಾಕಂದ್ರೆ ಆ ವೈದ್ಯರು ಬರಬಾರ್ದಂಗೆ ಕಾಳಜಿ ತಗೊಳಕ್ಕೆ ಕೆಲವೊಂದು ಸಾಧನಗಳು ಅದಾವೆ, ಆ ಗುಳಿಗೆಗಳು ಕೊಡ್ಬೋದು. ಆಮೇಲೆ ಅವಳಿಗೆ ಯಾವಾಗ ಮೇಲಿನ ಮೇಲೆ ಬರಬೇಕು ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಕ್ಲೋಸ್ ವಾಚ್ ಇಡ್ತಾರೆ ನಿಖರವಾಗಿ, ಡೆಲಿವರಿನೂ ಪ್ರೆಗ್ನೆನ್ಸಿ ಪ್ಲಾನ್ ಎಲ್ಲ ಚೆನ್ನಾಗಾಗುತ್ತೆ. ಅವರು ಸಾಮಾನ್ಯವಾಗಿ ಈ ಥರ ಆದವ್ರು ಇದ್ದರೆ ಆ ಕುಟುಂಬನೂ ತಯಾರಿನೇ ಬಂದಿರ್ತದೆ, ಬಿಕಾಸ್ ಮೊದಲನೇ ಟೈಮ್ದಲ್ಲಿ ಅವರಿಗೆ ಕೆಟ್ಟ ಅನುಭವ ಆಗಿರುತ್ತೆ. ಸೊ ಅದರಿಂದ ಮೊದಲನೇ ಸಲ ಆದವರು 2nd ಸಲ ಆಗಬಾರ್ದು ಅಂತ ಏನಿಲ್ಲ, ಅವ್ರಿಗೂ ಬರ್ತದ್ರಿ.
0: ಸರ್, ಈ ಸಂದರ್ಭದಲ್ಲಿ ಒಂದು ಗರ್ಭಾವಸ್ಥೆಯಲ್ಲಿ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ?
1: ಇದು ಬಹಳ ಮುಖ್ಯ. ಹೇಳಬೇಕು ಅಂದರೆ ಮುಂದುವರಿದ ರಾಷ್ಟ್ರಗಳಲ್ಲಿ ಮನೆಯೊಳಗೇ ಅವರೆಲ್ಲ ಬ್ಲಡ್ ಪ್ರೆಷರ್ ಮಾನಿಟ್ರಿಂಗ್ ಮಾಡ್ತಾರ್ರಿ. ಈಗ ನಮ್ಮಲ್ಲೂ ಸಿಂಪಲ್ ಸಿಸ್ಟಮ್ ಬಂದವ್ರಿ, ಮಾಡ್ತಾರೆ, ಕೆಲವೊಂದೆಲ್ಲ ಬರ್ತಾರೆ. ಅದಕ್ಕೆ ಮುಖ್ಯವಾಗಿ ಈ ಶೈಕ್ಷಣಿಕ ಪದ್ಧತಿ, ಮನೆಯಾಗೆ ಕುಟುಂಬದಲ್ಲಿ ಒಳ್ಳೆಯ ಶಿಕ್ಷಣ ಇತ್ತು ಅಂದರೆ ಅದನ್ನು ಅವರೂ ಒಂದು ಡಿವೈಸ್ ತೊಗೊಂಬಂದು ಚೆಕ್ ಮಾಡ್ಬೋದು. ಇದು ಏನು ಈಗ ಭಾಳ ಎಕ್ಸ್ಪೆನ್ಸಿವ್ನು ಇಲ್ಲರಿ, ಅವು ಮೊದಲಿನಂಗೆ ಮಷಿನ್ಗಳು ಭಾಳ ಈಗ ಚೀಪಾಗಿನೂ ಅವೈಲೇಬಲ್ ಇರ್ತಾವೆ. ಅವರು ಮಾತ್ರ ಸರಿಯಾಗಿ ನಿಯಮಿತವಾಗಿ ಈ ಹೊಟ್ಟೆಗೆ ಹೋದಾಗ ತೋರಿಸಿದಾಗೂ ಮೊದಲು 7 ತಿಂಗಳು ನಾವು ಪ್ರತಿ ತಿಂಗಳು ಬರ್ರಿ ಅಂತ ಹೇಳ್ತೀವಿ. ಆಮೇಲೆ 15 ದಿವ್ಸ 7 ತಿಂಗಳಾದಮೇಲೆ ಪ್ರತಿ 15 ದಿವಸಕ್ಕೆ ಆಮೇಲೆ ಪ್ರತಿ ವಾರಕ್ಕೆ 36 ವಾರ ಆದ್ಮೇಲಿಂದ ಹೇಳ್ತಿರ್ತೀವಿ. ಈಗ ಈವನ್ ಈ ಜಾಗತಿಕ ಆರೋಗ್ಯ ಸಂಸ್ಥೆ ಅಂತೀವಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದೂ ಮೊದಲು 2014ಕ್ಕಿಂತಲೂ ಮುಂಚೆ ಬರೀ 4 ವಿಸಿಟ್ ಮಾಡ್ರಿ ಅಂತಿದ್ರು, ಈಗ 8 ವಿಸಿಟ್ ಮಾಡ್ರಿ ಅಂತಾರೆ. ಮೊದಲನೇ 3 ತಿಂಗಳಲ್ಲಿ 1, ಎರಡನೇ 3 ತಿಂಗಳಲ್ಲಿ 2 ಸಲ, ಮೂರನೇ 3 ತಿಂಗಳಲ್ಲಿ 5 ಸಲ ತೋರಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಬಟ್ ಇದು ಆದ್ರೂ ಸಾಲದಲ್ಲ, ಅಷ್ಟು ಒಂದು ವಾರದೊಳಗೆ ಬರುತ್ತೆ ಇದು. ಒಮ್ಮೆ ಲಾಸ್ಟ್ ವೀಕ್ ನೋಡಿ ಹೋಗಿದ್ದೀವ್ರಿ, ಬಿ ಪಿ ಎಲ್ಲ ನಾರ್ಮಲ್ ಇತ್ತು, ಇವತ್ತು ನೋಡಿದ್ರೆ ಹೆಚ್ಚಾಗಿದೆಯಲ್ಲ ಅಂತ. ಅದಕ್ಕೆ ಮೂರನೇ ಹಂತದೊಳಗೆ ಸ್ವಲ್ಪ ಭಾಳ ಫ್ರೀಕ್ವೆಂಟ್ ಆಗಿ ನೋಡ್ಕೋತಿರ್ಬೇಕು. ಯಾರಾದರೂ ಅಲ್ಲಿ ಆಶಾಗಳು ಬಂದರೆ ಅಥವಾ ANMಗಳು ಬಂದರೆ ನನ್ನ ಬಿ ಪಿ ಚೆಕ್ ಮಾಡ್ರಿ ಅಂತೂ ಹೇಳ್ಬೋದು. ಮನೆಯಾಗೆ ಯಾರಾದರೂ ವೈದ್ಯರಿದ್ರು ಇವರೊಂದು ಬಿ ಪಿ ಸಣ್ಣ ಡಿವೈಸ್ ಇಟ್ಟರು ಮನೆಯಾಗಿನವ್ರಿಗೂ ಕಲಿಸ್ಕೊಡ್ಬೋದು. ಸೆಲ್ಫ್ ಮಾನಿಟ್ರಿಂಗ್ ಅಂತ ಅಂತೀವ್ರಿ ಫ್ಯಾಮಿಲಿಯಲ್ಲಿ, ಅದನ್ನು ಮಾಡೋದು. ಅದು ಬಿ ಪಿ ತಪಾಸ್ ಮಾಡೋದು ಬಹಳ ಮುಖ್ಯ ಇದು, ಬಿಕಾಸ್ ಅದ ಫಸ್ಟ್ ಹೆಚ್ಚಾಗೋದು ಜನರಲ್ಲಿ.
0: ಖಂಡಿತ ಸರ್. ಸರ್, ಈ ಒಂದು ಪ್ರೀ ಎಕ್ಲಾಂಪ್ಸಿಯಾವನ್ನ ಪ್ರಾರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಬಹುದಾ ಅಂತ, ಅದಕ್ಕಾಗಿ ಏನಾದರೂ ಪರೀಕ್ಷೆ ಅಂತ ಏನಾದರೂ ಟೆಸ್ಟ್ಗಳೇನಾದರೂ ಇದೆಯಾ ಸರ್?
1: ಸುಮಾರು ಟೆಸ್ಟ್ಗಳಿದಾವ್ರಿ. ಮೊದಲನೇದು ರಿಸ್ಕ್ ಫ್ಯಾಕ್ಟರ್ ಅಸೆಸ್ಮೆಂಟ್ ಮಾಡೋದು. ಈಗ ಹೆಣ್ಮಗಳು ಮೊದಲನೇ ಪ್ರೆಗ್ನೆನ್ಸಿ ಇದ್ರೆ, ಒಬೇಸ್ ಇದ್ರೆ ಅಂದರೆ ತೂಲಕಾಯದವ್ರು ಅಂತೀವಲ್ಲ ಇದು ಒಬೇಸಿಟಿ, ಅವರು ಬಿ ಪಿ ಇದ್ದವ್ರು, ಮೊದಲು ಬಿ ಪಿ ಇದ್ರೆ ಅವ್ರಿಗೆ ಇದು ಇದ್ರ ಮೇಲೆ ಕ್ರಾನಿಕ್ ಹೈಪರ್ಟೆನ್ಷನ್ ಅಂತೀವಿ, ಅವ್ರಿಗೆ ಮೊದಲ ಬಿ ಪಿ ಇದ್ರೂ ಆಮೇಲೆ ಈ ಗರ್ಭಾವಸ್ಥೆ ಬಿ ಪಿ ಆ್ಯಡ್ ಆಗ್ಬೋದು ಪ್ರೀ ಎಕ್ಲಾಂಪ್ಸಿಯ, ಅದಿನ್ನೂ ಡೇಂಜರಸ್. ಆಮೇಲೆ ಅವ್ರಿಗೆ ಶುಗರ್ ಇದ್ದರೆ ಅಥವಾ ಈ ಅವಳಿ ಜವಳಿ ಇದ್ದರೆ, ಆಮೇಲೆ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂದರೆ ಇದು ಕೃತಕ ಗರ್ಭಧಾರಣ ವಿಧಾನಗಳದ್ದು ಪ್ರೆಗ್ನೆನ್ಸಿ ಇದ್ದರೆ, ಅಂಥವ್ರನ್ನ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನೋಡ್ತೀವಿ. ಅದಾದಮೇಲೆ ಮೀನ್ ಆರ್ಟೀರಿಯಲ್ ಪ್ರೆಷರ್ ಅಂತ ನೋಡ್ತೀವಿ. ಈಗ ಬ್ಲಡ್ ಪ್ರೆಷರ್ ಒಳಗೆ ಒಂದು ಸಿಸ್ಟಾಲಿಕ್ ಬ್ಲಡ್ ಪ್ರೆಷರು ಮತ್ತು ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಇರುತ್ತೆ. ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಪ್ಲಸ್ 1/3 ಆಫ್ ದ ಪಲ್ಸ್ ಪ್ರೆಷರ್ ಅಂತೀವಿ, ಆ ಎರಡರ ನಡುವಿಂದ 120/80 ಇದ್ರೆ 40 ಗ್ಯಾಪ್ ಇರುತ್ತೆ, ಅದ್ರದ್ದು 1/3 ಮತ್ತು 80 ಮೇಲ್ಪಟ್ಟದ ಅದ್ರ ಕೂಡಿಸಿದ್ರೆ ಅದು ಒಂದು ವೇಳೆ ಅವ್ರದ್ದು ಅದನ್ನ 95 ದಾಟಿದ್ರೆ ಅದಕ್ಕೆ ಮೀನ್ ಆರ್ಟೀರಿಯಲ್ ಪ್ರೆಷರ್ ಅಂತ ಮೀನ್ ಆರ್ಟೀರಿಯಲ್ ಪ್ರೆಷರು. ಆಮೇಲೆ ಮೊದಲನೇ 3 ತಿಂಗಳಲ್ಲಿ ಎಲ್ಲ ಗರ್ಭಿಣಿ ಹೆಣ್ಮಕ್ಳಿಗೆ ನಾವು ಎನ್ಟಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಆ ಹಂತದೊಳಗೆ ಗರ್ಭಾಶಯಕ್ಕೆ ಸಪ್ಲೈ ಮಾಡುವಂಥ ರಕ್ತನಾಳಗಳದ್ದು ಅವು ಪಿ ಐ ಅಂತ ನೋಡ್ತಾರೆ, ಅಂದ್ರೆ ಬ್ಲಡ್ ಸಪ್ಲೈದು ಇಂಡೈಸಸ್ ಇರ್ತಾವ, ಅವು ಬಹಳ ಹೆಚ್ಚಿಗೆ ಇದ್ದು ಅಂದ್ರೆ ನಾವು ಅವಾಗ ಲೆಬಲ್ ಮಾಡ್ತೀವಿ, ದಿಸ್ ಈ ಗರ್ಭಿಣಿ ಹೆಣ್ಮಗಳಿಗೆ ಬಿ ಪಿ ಬರೋ ರಿಸ್ಕ್ ಬಹಳ ಇರುತ್ತೆ ಅಂತ. ಕೆಲವೊಂದು ಬಯೋಮಾರ್ಕರ್ಸ್ ಅಂತ ಬಂದಿದಾವೆ ಈಗ, ಅದನ್ನು ಮಾಡಿಸ್ತೀವ್ರಿ ಈಗ ಪಿ ಎಲ್ ಜಿ ಎಫ್ ಈ ಥರ. ಅವು ಪಿ ಎಲ್ ಜಿ ಎಫ್ ಚೆನ್ನಾಗಿದ್ರೆ, more than 30-40 ಇದ್ರೆ ಯೂಸ್ವಲಿ ಅಂಥವರಲ್ಲಿ ಅದು ಕೂಸಿನ ಮಾಸ್ ಚೆನ್ನಾಗಿ ಫಾರ್ಮ್ ಆಗಿದೆ, ಇವರಲ್ಲಿ ಬಿ ಪಿ ಬರೋದಿಲ್ಲ ಅಂತ ಲಕ್ಷಣ ಇರುತ್ತೆ. ಅದೇ ಬಹಳ ಕಡಿಮೆ ಇದ್ರೆ ಅವ್ರಿಗೆ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ. ಆಮೇಲೆ ಈ ಹೈ ರಿಸ್ಕ್ ಪ್ರೆಗ್ನೆಂಟ್ ವುಮನ್ ಅಂತ ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ನೋಡಿದಾಗ ಕೆಲವೊಂದು ಮಾತ್ರೆಗಳನ್ನ ಕೊಡ್ತೀವಿ ಅವ್ರಿಗೆ, ಆಸ್ಪಿರಿನ್ ಅಂತ ಒಂದು ಮಾತ್ರೆ ಕೊಡ್ತೀವಿ, ಅದು ಸುಮಾರು 150 mg 50 kg ಮೇಲ್ಪಟ್ಟಿದ್ದ ಹೆಣ್ಮಕ್ಳಿಗೆ, ಅದಕ್ಕಿಂತಲೂ ಕಡಿಮೆ ಇದ್ದವ್ರಿಗೆ 75 kg ಅದು 75 mg ಈ ಥರ ಕೊಡ್ತಿರ್ತೀವಿ, ಅದನ್ನು ನಾವು ತಡೆಗಟ್ಟಲಿಕ್ಕೆ. ಆಮೇಲೆ ಕೂಸಿನ ಬೆಳವಣಿಗೆನು ಲೋ ಬರ್ತ್ ವೇಟನ್ನು ಕಡಿಮೆ ಮಾಡೋಕ್ಕೆ ಇದು ಟು ಸಮ್ ಎಕ್ಸ್ಟೆಂಟ್ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಒಂದೊಂದು ಸಲ ನಾವು ಡೈಲಿ ಇಂಜೆಕ್ಷನ್ ಕೊಡುವಂಥದ್ದು ಇರ್ತಾವ್ರಿ, ಕೆಲವೊಂದು ಪಾಸಿಟಿವ್ ಅಪ್ಲಾ ಪಾಸಿಟಿವ್ ಅಂತ ಬರ್ತೀವಿ, ಅವೆಲ್ಲ ಡಾಕ್ಟರ್ ಟೆಸ್ಟ್ ಮಾಡ್ತಾರೆ ಹೈ ರಿಸ್ಕ್ ಕೇಸಲ್ಲಿ, ಆ ಮಾತ್ರೆಗಳನ್ನ ಕೊಡ್ತೀವಿ ಮತ್ತು ಪಿರಿಯಾಡಿಕ್ ಚೆಕಪ್ ಹೇಳ್ತೀವಿ ಮೋರ್ ಫ್ರೀಕ್ವೆಂಟ್ಲಿ. ಈ ರೀತಿ ಮಾಡೋದ್ರಿಂದ ಅವ್ರದ್ದು ನಾವು ಆಮೇಲೆ ಇವೆಲ್ಲ ಮಾರ್ಕರ್ಸ್ ರಿಸ್ಕ್ ಫ್ಯಾಕ್ಟರ್ಸ್ ಮೀನ್ ಆರ್ಟೀರಿಯಲ್ ಬ್ಲಡ್ ಪ್ರೆಷರ್ ಬಯೋಮಾರ್ಕರ್ಸ್ ಇವನ್ನೆಲ್ಲ ನೋಡಿ ಇದು ಪೇಷಂಟ್ಗೆ ರಿಸ್ಕ್ ಫ್ಯಾಕ್ಟರ್ ಐತಿ ಅಂತ ಗೊತ್ತಾಗುತ್ತೆ. ಅಂಥವ್ರನ್ನ ಕ್ಲೋಸ್ ವಿಜಿಲೆನ್ಸ್ನಾಗ ಇರ್ತೀವಿ, ಅಂದರೆ ಈ ಹೆಣ್ಮಗಳಿಗೂ ನಾವು ಅದನ್ನು ಹೇಳಿದರೆ ಅವಳು ತಿಳ್ಕೊತಾರೆ. ಬಟ್ ಒಂದೊಂದು ಸಲ ಏನಾಗುತ್ತೆ, ಎಜುಕೇಟೆಡ್ ಗರ್ಭಿಣಿ ಇದ್ದರೂ ಮನೆಯೊಳಗೆ ಒಂದು ವಾತಾವರಣನೂ ಚೆನ್ನಾಗಿರ್ಬೇಕು. ಇವತ್ತು ಅತ್ತೆ ಆಗಲಿ ಸೊಸೆ ಇನ್ನೂ ನಮ್ಮಲ್ಲಿ ತವ್ರ ಮನೆಯವ್ರು ನೋಡಬೇಕು, ಗಂಡನ ಮನೆಯವ್ರು ಈ ಕೆಲಸ ಅಲ್ಲಿ ತೋರಿಸಿದ್ರು ಇಲ್ಲಿ ತೋರಿಸಿದ್ರು, ಈ ಹಂತದೊಳಗೆ ಆ ಗರ್ಭಿಣಿ ಅಡಕೊತ್ತನೆಯಾಗಿ ಸಿಕ್ಕಂಥ ಅಡಿಕೆ ಆಗಬಾರ್ದು. ಅದಕ್ಕೆ ಈ ಹೆಣ್ಮಗಳು ನನ್ನ ಸೊಸೆನೇ ನಮ್ಮ ಮನೆಗೇನೆ ಮಗುನ ತರೋಳು ಅನ್ನೋ ಭಾವನೆನೂ ಇಲ್ಲಿಯೂ ಬರಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ಅತ್ತೆ ಸೊಸೆ ಒಂಥರ ತಾಯಿ ಮಗಳಿದ್ದಂಗೂ ಇದ್ದರೆ ಆ ಈ ಗರ್ಭಾವಸ್ಥೆಯ ತೊಂದರೆಯನ್ನು ನಾವು ತುಂಬ ಚೆನ್ನಾಗಿ ತಡೆಗಟ್ಟಬೇಕು.
0: ಖಂಡಿತ ಸರ್. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ JNMC ಬೆಳಗಾವಿಯ ಸ್ತ್ರೀರೋಗ ಪ್ರಸೂತಿ ವಿಭಾಗದ ಪ್ರಾಧ್ಯಾಪಕರು, ಜೊತೆಗೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ತಜ್ಞ ವೈದ್ಯರಾದಂತಹ ಡಾಕ್ಟರ್ MB ಬೆಲ್ಲದವರು. ಸರ್, ಇನ್ನು ಆಹಾರ ಪದ್ಧತಿ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಇದರಲ್ಲಿ ಯಾವ ರೀತಿಯ ಬದಲಾವಣೆಯನ್ನ ಮಾಡಿಕೊಳ್ಳೋದು ಉತ್ತಮ ಅಂತೀರಾ ಈ ಒಂದು ಸಮಸ್ಯೆಯ ಪರಿಹಾರವಾಗಿ?
1: ಇದಕ್ಕೆ ನಾನು ಮುಖ್ಯವಾಗಿ ಹೋಗ್ತಾ ಇರೋದು ಗರ್ಭಧಾರಣಾ ಪೂರ್ವ ಕಾಳಜಿ ಅಂತೀವಿ ನಾವು, ಇಟ್ ಈಸ್ ಕಾಲ್ಡ್ ಪ್ರೀ ಕನ್ಸೆಪ್ಷನಲ್ ಕೇರ್. ಈಗ ನಾನು ನೀವು ಯುದ್ಧ ಮಾಡಬೇಕಾದ್ರೆ ತಯಾರಿ ಮಾಡಿಕೊಂಡು ಯುದ್ಧ ಮಾಡ್ತೀವಿ, ನಾವು ಮೊನ್ನೆ ಆಪರೇಷನ್ ಸಿಂಧೂರು ಅವ್ರು ಮಾಡಿದ ತಕ್ಷಣ ದೇಶ ಇಮಿಡಿಯೇಟ್ಲಿ ಮಾಡಲಿಲ್ಲ, ಚೆನ್ನಾಗಿ ತಯಾರಿ ಮಾಡಿ. ಆದರೆ ನಮ್ಮ ಹೆಣ್ಮಕ್ಕಳು ಗರ್ಭಾವಸ್ಥೆಗೆ ತಯಾರಿ ಏನು ಮಾಡ್ಕೋತಾರೆ ಅದು ಬಹಳ ಕಡಿಮೆ ಇದೆ. ಈಗ ಕೆಲವೊಂದು ಮುಂದುವರಿ ರಾಷ್ಟ್ರಗಳಲ್ಲಿ ಪ್ರೀ ಮರೈಟಲ್ ಕೌನ್ಸಿಲಿಂಗ್ ಅಂತಿರುತ್ತೆ, ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತಾರೆ. ಈಗ ಆ ಥರ ಎಲ್ಲ ಹೆಣ್ಮಕ್ಕಳು ಗರ್ಭಾವಸ್ಥೆಗಿಂತ ಮೊದಲೇ ಎಲ್ಲೂ ಬರೋದಿಲ್ಲ ರೀ ನಮ್ಮಲ್ಲಿ. ಯಾರಿಗೆ ಮಕ್ಕಳಾಗ್ತಿರೋದಿಲ್ಲ ಅಥವಾ ಬೇರೆ ತೊಂದರೆ ಇರ್ತಾವಲ್ಲ ಅವಾಗ ಬಂದಿರ್ತಾರೆ. ಅಟ್ಲೀಸ್ಟ್ ಆ ಹಂತದೊಳಗೆ ನಾವು ಅವ್ರನ್ನ ನಾವು ಗುರ್ತ ಹಿಡಿದು ಅವ್ರನ್ನ ಸರಿ ಆರೋಗ್ಯವಂತರ, ಯಾಕಂದ್ರೆ ಅವ್ರ ಮುಂದೆ ಪ್ರೆಗ್ನೆನ್ಸಿ ಆಗೋದಿರುತ್ತೆ. ಬಟ್ ನಾ ಈ ಹಂತದೊಳಗೆ ನಿಮ್ಮ ಮುಖಾಂತರ, ಈ ವೇಣುಧ್ವನಿ ಮುಖಾಂತರ ಎಲ್ಲ ಕುಟುಂಬದವರಿಗೂ ಮತ್ತು ಹೆಣ್ಮಕ್ಕಳಿಗೆ ಏನು ವಿನಂತಿ ಮಾಡ್ತೀನಿ ಅಂದರೆ, ನೀವು ಮದುವೆ ಆದ ತಕ್ಷಣ ಮದುವೆಕ್ಕಿಂತಲೂ ಮೊದಲು ಕೆಲವೊಂದು ರಾಜ್ಯಗಳಲ್ಲಿ ಕಂಪಲ್ಸರಿ ಅವು ಎಚ್ ಐ ವಿ ಟೆಸ್ಟಿಂಗು ಈ ಥರ, ಯಾಕೆಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಒಬ್ಬರಿಗೊಬ್ಬರದು ಬರಬಾರದು ಅಂಥೇಳಿ. ಆದರೆ ಮುಖ್ಯವಾದ ಏನಂದರೆ ಈ ಗರ್ಭಧಾರಣಾ ಪೂರ್ವ ಕಾಳಜಿಯಲ್ಲಿ ತಾಯಿ ಆರೋಗ್ಯವಂತವಾಗಿದ್ದಾಳೆ, ಅವಳು ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸ್ ಡಿಟೆಕ್ಟ್ ಮಾಡಿ ಕಂಟ್ರೋಲ್ ಮಾಡಬೇಕು, ಅವಳಿಗೆ ಹೈಪರ್ ಟೆನ್ಷನ್ ಇದ್ದರೆ ಬೇರೆ ಥರ ವಯಸ್ಸಾದವ್ರ ಬಿ ಪಿ ಇದ್ದ ಗುಳಿಗೆಯನ್ನು ಕೊಡಲಿಕ್ಕಾಗಲ್ಲ. ಈ ಹೆಣ್ಮಗಳು ಅಕಸ್ಮಾತ್ ಪ್ರೆಗ್ನೆಂಟ್ ಆದರೆ ಆ ಗುಳಿಗೆಗಳಿಂದ ತೊಂದರೆ. ನಾವು ಒಂದೊಂದು ಎರಡೆರಡು ಸಲ ಒಂದು ಪೇಷಂಟ್ ಸಿಂಪಲ್ ಗುಳಿಗೆ ಅಂತ ಹಾಕಿರ್ತಾರೆ. ಈ ವೈದ್ಯರಿಗೂ ನಾವು ಇದ್ರದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ, ಈ ಗುಳಿಗೆ ನೀವು ಕೊಡಬಾರ್ದು ಈ ಹೆಣ್ಮಗಳು ಪ್ರೆಗ್ನೆಂಟ್ ಆಗೋರಿದ್ರೆ. ಸೊ ಇದಕ್ಕೆ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್. ಮತ್ತು ಮುಖ್ಯವಾಗಿ ನಮ್ಮ ಹೆಣ್ಮಕ್ಕಳು ಎಜುಕೇಟೆಡ್ ಇರಲಿ, ಹೈ ಕ್ಲಾಸ್ ಇರಲಿ, ಐ ಎ ಎಸ್ ಆಫೀಸರ್ ಇರಲಿ, ಅವರಲ್ಲಿ ರಕ್ತಹೀನತೆ ಮತ್ತು ಐರನ್ ಡೆಫಿಷಿಯನ್ಸಿ ಅಂತೀವಿ. ರಕ್ತಹೀನತೆ ಅಂದರೆ ಅನಿಮಿಯಾ, ಆಮೇಲೆ ಐರನ್ ಡೆಫಿಷಿಯನ್ಸಿ ಅಂದರೆ ಇದು ಒಂದು ಮುಖ್ಯ ಖನಿಜ. ಇದು ಬರೇ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಇದು ಸಿವಿಯರ್ ಫಾರ್ಮ್, ಅದಕ್ಕಿಂತಲೂ ಮುಂಚೆ ಐರನ್ ಡೆಫಿಷಿಯನ್ಸಿ ಅಂತ ಆಗುತ್ತೆ. ಅದು ಇಂಪಾರ್ಟೆಂಟ್, ಯಾಕಂದರೆ ತಾಯಿಯಿಂದನೇ ಮಗುಗೆ ಹೋಗ್ಬೇಕು ಇವೆಲ್ಲ ಖನಿಜಗಳು. ಸೊ ಅವಳು ಅನಿಮಿಕ್ ಇದ್ರೆ ಅವಳನ್ನ ಪ್ರೀ ಕನ್ಸೆಪ್ಷನಲ್ಲಿನೇ ಎಲ್ಲ ಪ್ರಿವೆಂಟ್ ಮಾಡಬೇಕು, ಡಯಾಬಿಟಿಸ್ ಪ್ರಿವೆಂಟ್ ಮಾಡಬೇಕು. ಕೆಲವೊಂದು ಡ್ರಗ್ ಅಬ್ಯೂಸ್ ಅಂತೀವಿ, ಆಲ್ಕೋಹಾಲಿಸಮ್, ಟೂ ಮಚ್ ಕಾಫಿ ಇಂಟೇಕ್ ಅದು ಇದ್ರೆ, ಸ್ಮೋಕಿಂಗ್ ಅದು ಇದ್ರೆ. ಈಗ ನಮ್ಮ ದೇಶದೊಳಗೆ ಸ್ಮೋಕಿಂಗ್ನು ಹೆಚ್ಚಾಗಿದೆ, ಹೆಣ್ಮಕ್ಳು ಬಹಳ ಸ್ಮೋಕು ಮಾಡ್ತಾರೆ, ಆಲ್ಕೋಹಾಲು ತಗೋತಾರೆ. ಸೊ ನಾನು ಈ ಮೂಲಕ ಏನು ಬೇಡ್ಕೊಳ್ಳೋದು ಅಂದರೆ ಪ್ರೀ ಕನ್ಸೆಪ್ಷನಲ್ಲಿ ಪ್ಲಾನಿಂಗ್ ಇದ್ದಾಗ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿರಿ. ಆಮೇಲೆ ಉತ್ತಮವಾದ ಆಹಾರ, ಪ್ರೋಟೀನ್ ಅಂಶ ಇರಬೇಕು. ಸ್ಥೂಲ ಕಾಯ್ದವರಿದ್ದರೆ ವೇಟ್ ಇಳಿಸ್ರಿ, ಬಹಳ 18 BMI ಅಂತೀರಿ ಅದು ಕಡಿಮೆ ಇದ್ರೆ ಹೆಲ್ದಿ ಎಕ್ಸರ್ಸೈಸ್ ಮಾಡಿ ಮಸಲ್ ಮಾಸ್ ಬಿಲ್ಡ್ ಮಾಡಬೇಕು. ಊಟ ಜಾಸ್ತಿ ಫ್ಯಾಟ್ ಅದು ತಿಂದು ಫ್ಯಾಟ್ ಮಾಸ್ ಬಿಲ್ಡ್ ಮಾಡಬಾರ್ದು. ಅದಕ್ಕೆ ಪ್ರೀ ಕನ್ಸೆಪ್ಷನಲ್ ಕೇರ್ ಬಹಳ ಮುಖ್ಯ. ಮತ್ತು ನಿಂತ ಮೇಲೆನೂ ಅವ್ರಿಗೆ ಸರಿಯಾದ ಕಾಳಜಿ ಆಗಬೇಕು. ಆಮೇಲೆ ಯಾವುದಾದ್ರೂ ಕೆಲವೊಂದು ನಾವು ಪ್ರತಿ ವಿಸಿಟ್ ಬಂದಾಗ 6 ಅಪಾಯ ಚಿಹ್ನೆಗಳನ್ನು ನಾವು ಹೆಣ್ಮಕ್ಳಿಗೆ ಹೇಳ್ತೀವಿ. ಅದು ಏನಾದರೂ ಅಂತ ಆದರೆ ನೀವು ದಯವಿಟ್ಟು ಆಸ್ಪತ್ರೆಗೆ ಇಮಿಡಿಯೇಟ್ಲಿ ಬರ್ರಿ. ಆಸ್ಪತ್ರೆಯಿಂದ ಈಗ ಬಂದಿದ್ರು ಮತ್ತೆ ಒಳ್ಳೆ ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳಿ. ಅವು ಯಾವು ಅಂದರೆ ಹೆಡ್ಏಕು, ವಾಮಿಟಿಂಗು, ಬ್ಲರಿಂಗ್ ಆಫ್ ವಿಜನ್, ಹೊಟ್ಟೆ ನೋವು, ಮತ್ತು ಮೈ ಮೇಲೆ ಕೆಂಪು ಮುಟ್ಟು ಹೋಗೋದಾಗಲಿ, ಮೈ ಮೇಲೆ ನೀರು ಹೋಗೋದಾಗಲಿ, ಇವು ಕೆಟ್ಟ ಲಕ್ಷಣಗಳು. ಅದರೊಂದಿಗೆ 5 ತಿಂಗಳ ಮೇಲ್ಪಟ್ಟ ಮೇಲೆ ಅವ್ರಿಗೆ ಕೂಸಿ ತಿರುಗುತ್ತಿರುತ್ತೆ, ಉಲ್ಕುದಂತಾರೆ. ಅದು ಏನಾದರೂ ಕಡಿಮೆ ಅನಿಸಿದರೆ ಅಥವಾ ಉಲ್ಕೆ ಇಲ್ಲ ಅಂದರೆ ಮಗು ಚೆನ್ನಾಗಿಲ್ಲ. ಈಗ ನಾವು ನೀವೆಲ್ಲ ಆರಾಮ ಇದ್ದಾಗ ವಾಕ್ ಮಾಡ್ಕೋತಿರ್ತೀವಿ, ಜ್ವರಾಗಿರ ಬಂದರೆ ನಾವು ಹೊತ್ಕೊಂಡು ಮಲ್ಕೋತೀವಿ, ಮಗುನೂ ಆ ಥರನೇ ಇರುತ್ತೆ. ಅದು ಹೆಲ್ದಿ ಇದ್ರೇ 5 ತಿಂಗಳ ಮೇಲ್ಪಟ್ಟು, 5 ತಿಂಗಳ ಮೊದಲು ಗೊತ್ತಾಗೋದಿಲ್ಲ, ಅದು 9ನೇ ವಾರದೊಳಗೇ ಒಳಗೆ ತಿರುಗ್ಲಿಕ್ಕೆ ಶುರು ಆಗುತ್ತೆ. ಬಟ್ ಗೊತ್ತು ತಾಯಿಗೆ ಗೊತ್ತಾಗೋದು 5ನೇ ತಿಂಗಳ ಆದಮೇಲೆ, 22 ವಾರ ಆದಮೇಲೆ ಮೊದಲನೇದ್ದು, ಎರಡನೇದವ್ರಿಗೆ ಸ್ವಲ್ಪ 2 ವಾರ ಮೊದಲಿಂಚೆ ಆಗುತ್ತೆ. ಸೊ ಅದು ಸರಿಯಾಗಿ ಉಲುಕ್ತಾ ಇದ್ರೆ ಮಗುವಿನ ಆರೋಗ್ಯ ಚೆನ್ನಾಗಿದೆ. ಅದನ್ನು ನಾವು ನಾಷ್ಟ ಮಾಡಿ, ಮಧ್ಯಾಹ್ನ ಊಟ ಮಾಡಿ, ಸಾಯಂಕಾಲ ಸ್ನ್ಯಾಕ್ ಆದಮೇಲೆ, ರಾತ್ರಿ ಊಟ ಆದಮೇಲೆ 1/2 ತಾಸಿಂದ 1 ತಾಸಲ್ಲಿ ಒಂದು 3-4 ಸಲ ತಿರುಗಬೇಕು. ಒಟ್ಟು ದಿವಸಕ್ಕೆ ಒಂದು 12 ಸಲ, ಬಟ್ ನಾಟ್ ಎಟ್ ಒನ್ ಗೋ, ಫ್ರೀಕ್ವೆಂಟ್ಲಿ ಈ ಥರ ನೋಡ್ತಿರ್ಬೇಕು ಅಂದರೆ ಅವ್ರಿಗೂ ಒಂದು ಮಗು ಆರಾಮ ಐತಿ ಅಂತ ಹೇಳಿ. ಈ ಥರ ನಾವು ಎಲ್ಲನೂ ಅವ್ರಿಗೆ ಹೇಳಿರ್ತೀವಿ ಪ್ರಸವ ಪೂರ್ವ ಕಾಳಜಿ ಅಥವಾ ಗರ್ಭಾವಸ್ಥೆಯ ಕಾಳಜಿಯಲ್ಲಿ. ಸೊ ಮುಖ್ಯ ಏನಂದರೆ ಪ್ರೀ ಕನ್ಸೆಪ್ಷನಲ್ ಕೇರ್, ಎಮ್ ಐ ಹೆಲ್ದಿ ಟು ಬಿಕಮ್ ಪ್ರೆಗ್ನೆಂಟ್ ಅಂತೇಳಿ ಪ್ರತಿ ಹೆಣ್ಮಗಳು, ನಾನು ಗರ್ಭಾವಸ್ಥೆಗೆ ಶಕ್ತಳಿದ್ದೀನ, ಆರೋಗ್ಯವಾಗಿದ್ದೀನ ಅನ್ನೋದು ಅವ್ರು ತಮ್ಮಷ್ಟಕ್ಕೆ ತಾವು ಪ್ರಶ್ನೆ ಮಾಡಿಕೊಂಡ್ರೆ ಇದರದ್ದು ಅವಳು ಸುಧಾರಿಸ್ಬೋದು. ಆ ಡಾಕ್ಟರ್ಗಳನ್ನ ಕಾಣೋದು ಭಾಳ ಒಳ್ಳೆಯದು. ಐ ಆಮ್ ಪ್ಲಾನಿಂಗ್, ಈಗ ಬರ್ತಾ ಇದ್ದಾರೆ ಕೆಲವೊಂದು ಹೆಣ್ಮಕ್ಳು, ನಾನು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ.
0: ಖಂಡಿತ ಸರ್. ಸರ್, ಇನ್ನು ಈ ಒಂದು ಪ್ರೀ ಎಕ್ಲೆಮ್ಸಿಯ ಕಂಡು ಬಂದರೆ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಲಭ್ಯ ಇದೆ ಅಂತ ಸರ್?
1: ಆಕ್ಚುಲಿ ಒಮ್ಮೆ ನಾವು ಪ್ರೀ ಎಕ್ಲೆಮ್ಸಿಯ ಅಂತ ಕಂಡು ಬಂದರೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಟೆಸ್ಟ್ ಇದ್ದಾವೆ, ಅವಾಗ ನಾವು ಆಸ್ಪತ್ರೆಗಳಿಗೇನೆ ಮಾಡಬೇಕು. ಆ ಆಸ್ಪತ್ರೆಗಳೊಳಗೆ ಕನ್ಫರ್ಮೇಟ್ರಿ, ಮೊದಲು ಕೆಲವೊಂದು ಕನ್ಫರ್ಮೇಟ್ರಿ ಟೆಸ್ಟ್ ಈಗ ಇರಲಿಲ್ಲ, ಇದ್ದು ರೀ ಆದರೆ ಅವು ಸ್ವಲ್ಪ ವೆರಿ ಕ್ಲಿಯರ್ ಇರಲಿಲ್ಲ. ಸೊ ಈಗೇನಿದೆ, ನಾವು ಹೈ ಬ್ಲಡ್ ಪ್ರೆಷರ್, ಪ್ರೋಟೀನ್ ಯೂರಿಯಾ, ಕಿಡ್ನಿ ಎಫೆಕ್ಟ್ ಆಗೈತೇನು, ಬ್ರೈನ್ ಮೇಲೆ ತೊಂದರೆ ಐತೇನು, ಲಿವರ್ದೊಳಗೆ ತೊಂದರೆ ಐತೇನು, ಇವನ್ನೆಲ್ಲನೂ ಚೆಕ್ ಮಾಡೋಕ್ಕೆ ನಮ್ಗೆ ಸಾಧನ ಅದ. ಬಟ್ ಈಗ ಅತಿ ಮುಖ್ಯ ಅಂದರೆ ಕಳೆದ ಸುಮಾರು ಹತ್ತು 12 ವರ್ಷಗಳಲ್ಲಿ ಬೇರೆ ದೇಶಗಳಲ್ಲಿ ಸುಮಾರು 2008 ನಮ್ಮ ದೇಶದೊಳಗೆ ಕಳೆದ 5-6 ವರ್ಷಗಳಿಂದ ಈ ಬಯೋಮಾರ್ಕರ್ ಟೆಸ್ಟಿಂಗ್ ಬಂದಿದ್ದವ್ರೀಗ. ಸೊ ಬಿ ಪಿ ಹಚ್ಚಿದ್ದು ಈಗ ನಾನೇ ಒಂದೇ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 3 ವಾರಗಳ ಹಿಂದೆ ಒಂದು ಪೇಷಂಟ್ ಹೈ ಬಿ ಪಿ ಆಗಿ ಬಂದಿಳಕ್ಕೆ 33 ವಾರ. ಆ ಬಯೋ ಬಿ ಪಿ ಹಚ್ಚಿತ್ರಿ, ಬೇರೆ ಮೊದಲಿನ ರೀತಿ ಆಗಿದ್ರೆ ನಾ ಅವಳಿಗೆ ಹೆರಿಗೆ ಮಾಡಿಸ್ತಿದ್ದೆ, ಬಟ್ ಒಂದು ಟೆಸ್ಟ್ ಮಾಡೋದ್ರಿಂದ ಅದು ಲೋ ಲೆವೆಲ್ ಇತ್ತು. ಅವಳು 33 ವಾರದವಳಿದ್ರು, ಇವತ್ತಿಗೆ ಅಕ್ಕಿ 36 ವಾರ ಆಗಿದೆ. ಸೊ ಬಯೋಮಾರ್ಕರ್ ಟೆಸ್ಟ್ ನೆಗೆಟಿವ್ ಇದ್ರೆ ಅವಳಿಗೆ ನಾವು ಹೇಳ್ಬೋದು ಇದು ಪ್ರಿಯಕ್ಲಾಂಪ್ಸಿಯಾ ಅಲ್ಲಮ್ಮ, ನಿನ್ನ ಬಿ ಪಿ ಕಂಟ್ರೋಲ್ ಮಾಡ್ತೀವಿ, ನೀನು ಆರೋಗ್ಯವಾಗಿರ್ಬೋದು, ಮನೆಗೂ ಹೋಗ್ಬೋದು ಅಂತ ಹೇಳ್ಬೋದು. ಆದರೆ ಮುಖ್ಯವಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅವರು ಕಾಳಜಿ ವಹಿಸ್ಬೇಕು. ಇಲ್ಲಿ ಕೆಲವೊಂದು ಟೆಸ್ಟ್ ಮಾಡ್ತೀವಿ, ತಾಯಿಯ ಆರೋಗ್ಯ ಹೇಗಿದೆ, ಮಗುವಿನ ಆರೋಗ್ಯ ಹೇಗಿದೆ, ಎಷ್ಟು ದಿವಸ ನಾವು ಅದನ್ನು ಮುಂದುವರಿಬಹುದು, ಇವಕ್ಕೆಲ್ಲಾನು ಪ್ಲಾನಿಂಗ್ ಇರುತ್ತೆ. ಸಿವಿಯರ್ ಇದ್ರೆ ಇದನ್ನ ಎಷ್ಟೇ ತೊಂದರೆ ಇದ್ರೂ ತಾಯಿ ಜೀವ ಉಳಿಸಕ್ಕೆ ಡೆಲಿವರಿ ಮಾಡಿಸ್ಬೇಕು. ನಾವು ಅವಾಗ ಅವರು ಒಲ್ಲೆ ಅಂತ ಹೋದ್ರೆ ಸಿವಿಯರ್ ಇದ್ದಾಗ ಅವಳು ಮುಂದೆ ಫಿಟ್ಸರ್ ಆಗಿ ಬರ್ತದೆ, ಬ್ಲೀಡಿಂಗರ್ ಆಗಿ ಬರ್ತಾಳೆ, ಅಥವಾ ರಕ್ತ ಹೆಪ್ಪುಗಟ್ಟದಂಗೆ ಹೆಚ್ಚಿಗೆ ಬ್ಲೀಡಿಯಾಗಿ ಒಳಗೆ ಸಿಸ್ಟಮಲ್ಲಿ ತೊಂದರೆ ಆಗಿ ಸೀರಿಯಸ್ ಕಂಡೀಷನ್ ಅಲ್ಲಿ ಬರ್ತಾಳೆ, ಮತ್ತು ಮಿದುಳಿನಲ್ಲಿನೂ ರಕ್ತಸ್ರಾವವಾಗಿ ಅನ್ಕಾನ್ಶಿಯಸ್ ಆಗಿ ಬರ್ತಾಳೆ. ಈ ರೀತಿ ತೊಂದರೆ ಮಾಡಿಕೊಂಡು ನಾವು ತಾಯಂದ್ರನ್ನ ಕಳ್ಕೊತೀವಿ. ಅದು ಕಳ್ಕೋಬಾರ್ದಂದ್ರೆ ಬಿ ಪಿ ಹೆಚ್ ಇದ್ದಾಗ ಅವರು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಅದರ ಕಾಳಜಿ ತಗೋಬೇಕು ಅಂತ ಮುಖ್ಯವಾದ ಇದು ಉದ್ದೇಶ. ಅಲ್ಲಿ ಗೊತ್ತಾಗುತ್ತೆ ನಾವು ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡಬೇಕಾ, ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಿ ನಾವು ಬ್ಯಾಲೆನ್ಸ್ ಮಾಡ್ತಿರ್ತೀವಿ. ತಾಯಿ ಆರೋಗ್ಯನೂ ನೋಡ್ತಿರ್ತೀವಿ, ಮಗು ಎಷ್ಟು ಬೆಳೆದಿದೆ ಅಂತ ಅದನ್ನು ನೋಡ್ತೀವಿ. ಬಹಳ ಅವಧಿ ಪೂರ್ವ ಆದರೆ ಈಗ 28 ವಾರಕ್ಕಿಂತ ಮುಂಚೆ ಮಾಡಿದರೆ ಬೇಬಿನ ಬದುಕಿಸೋದು ಬಹಳ ಕಷ್ಟ. ಅವು ಉದುಕಿದ್ರೂ ಒಂದೊಂದ್ಸಲ ತೊಂದರೆ ಇರ್ತವೆ, ಕಿವಿ ಕೇಳಿಸದೇ ಇರ್ಬೋದು, ಕಣ್ಣು ಮಂದಿರ್ಬೋದು, ಈ ಥರ. ಅದಕ್ಕೆ ಆದಷ್ಟು ನಾವು ಮಗುವಿನ ಮ್ಯಾಚುರಿಟಿವರೆಗೆ ಒಯ್ಯಕ್ಕೆ ಆಗುತ್ತೋ ಇಲ್ಲೋ ಅಂತ, ಅದು ಎರಡು ತಾಯಿ ಆರೋಗ್ಯ ಮತ್ತು ಮಗುವಿನ

0: ಇದ್ರದ್ದು ಅವೇರ್ನೆಸ್ ಮಾಡಿಸಿ ನೀವು ಇದನ್ನ ಸಮಾಜದೊಳಗೆ, ಯಾಕಂದ್ರೆ ಆಶಾ ಕಾರ್ಯಕರ್ತೆ 1,000 ಹೆಣ್ಮಕ್ಳು ಅಥವಾ ಪಾಪ್ಯುಲೇಷನ್ ಅಲ್ಲಿ ಒಬ್ಳು ಇರ್ತಾರೆ. ಸೊ ಅವಳು ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಅವಳು ಹೇಳಿದ ಮಾತು ಜನರಲ್ಲಿ ಅವ್ರು ಕೇಳ್ತಿರ್ತಾರೆ, ಯಾವ ಹೆಣ್ಮಗಳು ಪಿರಿಯಡ್ ಮಿಸ್ ಆಗ್ತಾ ಇದ್ದಾರೆ, ಯಾವ ಕನ್ಸೀವ್ ಆಗ್ತಾ ಇದ್ದಾರೆ, ಅವ್ರಿಗೆಲ್ಲಾನು ಸರಿಯಾಗಿ ಪ್ರೀ ಕನ್ಸೆಪ್ಷನಲ್ ಕೇರ್ ಇದನ್ನು ಮಾಡ್ತೀವಿ. ಮತ್ತು ನಮ್ಮ ಸ್ತ್ರೀ ರೋಗ ಪ್ರಸೂತಿ ಸಂಘ ಇದ್ರ ಬಗ್ಗೆ ಹೈರಿಸ್ ಪ್ರೆಗ್ನೆನ್ಸಿ ಅವೇರ್ನೆಸ್ ಕ್ರಿಯೇಷನ್ ಮಾಡ್ತೀವಿ. ಇವತ್ತು ನಾವು ಈ ಪ್ರಿಯ ಕ್ಲಾಂಶದ ಬಗ್ಗೆ ಇವತ್ತು ಸಾಯಂಕಾಲ ಈ ಬೆಳಗಾವಿ ಜಿಲ್ಲೆಯ ಎಲ್ಲ ಸ್ತ್ರೀ ರೋಗ ಪ್ರಸೂತಿ ತಜ್ಞರಿಗೆ ಅಪ್ಡೇಟ್ ಏನು ಇದರಲ್ಲಿ ಅಡ್ವಾನ್ಸ್ ಇದೆ ಅದರದ್ದು ಕ್ರಿಯೇಟ್ ಮಾಡ್ತೀವಿ. ನೀವು ಯಾವಾಗ ಆಸ್ಪತ್ರೆ ನಿಮ್ಮಿಂದ ಯಾವಾಗಲೂ ಈ ಪ್ರಿಯ ಕ್ಲಾಂಶ ಇದು ಮಲ್ಟಿಸಿಸ್ಟಮ್ ಡಿಸಾರ್ಡರ್ ಅಂತಾರೆ, ಅಂದರೆ ಎಲ್ಲ ಅಂಗಾಂಗಗಳು ಅಫೆಕ್ಟ್ ಆಗ್ತದೆ. ಬರೀ ಬಿ ಪಿ ಕಂಟ್ರೋಲ್ ಮಾಡೋದ್ರಿಂದ ಮಾತ್ರ ಅಲ್ಲ, ಅದಕ್ಕೆ ನಿಮ್ಮಲ್ಲಿ ಆಸ್ಪತ್ರೆಯೊಳಗೆ ಇದು ಪ್ರಿಯ ಕ್ಲಾಂಶ ಅಂತ ಪೇಷಂಟ್ ಡಯಾಗ್ನೋಸ್ ಆದರೆ ದಯವಿಟ್ಟು ನಿಮ್ಮ ನರ್ಸಿಂಗ್ ಹೋಮ್ ಅಥವಾ ಸಣ್ಣ ಆಸ್ಪತ್ರೆಯೊಳಗೆ ಇಟ್ಕೋಬೇಡ್ರಿ. ಈ ಪೇಷಂಟ್ ಈ ಸ್ಪೆಷಲ್ ಕೇರ್ ಬೇಕಾಗುತ್ತೆ, ಹೆಚ್ಚಿನ ಆಸ್ಪತ್ರೆಯೊಳಗೆ ಕಳಿಸ್ರಿ ಅಂತೇಳಿ ಈ ಥರ ಅವೇರ್ನೆಸ್ಸು ಆಗ್ತದೆ. ದೇರ್ ಆರ್ ವಾಟ್ಸಪ್ ಗ್ರೂಪನ್ನು ಇದ್ದಾವೆ, ಅದರಲ್ಲೆಲ್ಲ ಯಾವ್ಯಾವ ರೀತಿಯಿಂದ ಬರ್ತವೆ, ಯಾವ ರೀತಿ ನಾವು ಅದಕ್ಕೆ ಮ್ಯಾನೇಜ್ ಮಾಡಬೇಕು ಅಂತ ಇದರದೆಲ್ಲ ತಿಳುವಳಿಕೆನೂ ಕೊಡ್ತೀವಿ ರೀ ನಾವು. ಆಮೇಲೆ ಸುಮಾರು ಸಲ ನಾವು ನಮ್ಮ ಕೆಎಲ್ಇ ಆಸ್ಪತ್ರೆ ಮತ್ತು ಜೆ ಎನ್ ಎಂ ಸಿ ವೈದ್ಯಕೀಯ ಕಾಲೇಜ್ ವತಿಯಿಂದ ಡಿ ಎಚ್ ಓ ಡಿಸ್ಟ್ರಿಕ್ಟ್ ಆರೋಗ್ಯ ಅಧಿಕಾರ ಅವರ ಲೆಕ್ಚರ್ ಹಾಲ್ದಲ್ಲಿ ಎಲ್ಲ ಎ ಎನ್ ಎಂ ಡಾಕ್ಟರ್ಗಳಿಗೆ ಮತ್ತು ಈ ಶುಶ್ರೂಷಕಿಯರಿಗೆ ನಾವು ಬಹಳ ಸಲ ಅವೇರ್ನೆಸ್ ಮಾಡಿದೀವಿ ರೀ.
1: ಸರ್, ಕೊನೆಯದಾಗಿ ಈ ಒಂದು ವಿಶೇಷ ದಿನದ ಅಂಗವಾಗಿ ನಮ್ಮ ಕೇಳುಗರಿಗೆ ಯಾವ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಕೇಳಿ ವಣಧ್ವನಿಯ ಮೂಲಕ?
0: ನಾನು ಒಂದು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ, ಏನಂದ್ರೆ ಮದುವೆಯಾದ ಹೆಣ್ಮಗಳು, ನಾನು ಗರ್ಭಾವಸ್ಥೆ ಯಾವಾಗಾದರೂ ಆಗೋದಿರುತ್ತೆ, ನೀವು ದಯವಿಟ್ಟು ನಾನು ಪ್ರೆಗ್ನೆನ್ಸಿಯಲ್ಲಿ ಆಗಲಿಕ್ಕೆ ಆರೋಗ್ಯವಂತಳು ಇದ್ದೀನಾ, ಯಾವ ರೀತಿಯ ಪ್ರಿಕಾಷನ್ ತಗೋಬೇಕು ಇದು ಮುಖ್ಯ. ಗರ್ಭಾವಸ್ಥೆಯ ಪೂರ್ವದ ಆರೋಗ್ಯ ನಿಮಗೆ ಚೆನ್ನಾಗಿದೆಯಾ, ಯಾವುದಾದ್ರೂ ಕೆಟ್ಟ ಅಭ್ಯಾಸಗಳು ಇದ್ರೆ ಅವನ್ನ ಯಾವ ಬಿಡಬೇಕು. ಆಮೇಲೆ ಗರ್ಭಾವಸ್ಥೆ ಆದ್ಮೇಲೆ ನಿಮ್ಮ ಡಾಕ್ಟರ್ ಯಾರು ಅನ್ನೋದು ನೀವೇ ಗುರುತಿಸಿ ಸರಿಯಾಗಿ ತೋರಿಸ್ಕೋಬೇಕು. ಅವರು ಬಿ ಪಿ ಅದು ಹೆಚ್ಚಾದರೆ ಬೇರೆ ತೊಂದರೆನೂ ಆಗ್ಬೋದು, ಅದನ್ನು ನೀವು ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡ್ರಿ. ಯಾಕಂದ್ರೆ ದಿ ಕೇರ್ಲೆಸ್ನೆಸ್ ಕಾಸಸ್ ಮೋರ್. ಇವತ್ತು ನಾವು ಸಣ್ಣದಾಗಿ ಸೂಜಿಯಿಂದ ತೆಗೆಯುವಂಥ ಕೆಲಸಕ್ಕೆ ನಾವು ಕೊಡಲಿ ಹಚ್ಚೋದಾಗಬಾರ್ದು ಅಂತ ನಾವು ಗಾದೆ ಹೇಳುತ್ತೆ. ಆ ರೀತಿ ಸಣ್ಣ ಪ್ರಮಾಣದ ತೊಂದರೆನ ಗುರ್ತ ಹಿಡಿದಾಗ ನಾವು ಅದನ್ನು ಕಾಳಜಿ ಸರಿ ಮಾಡಿದರೆ ನಮ್ಮ ಮುಖ್ಯ ಉದ್ದೇಶ ಇವತ್ತು ನಾವು ಪ್ರತಿಯೊಂದು ಗರ್ಭಿಣಿ ಹೆಣ್ಮಗಳು ಇಂಗ್ಲಿಷ್ನಾಗ ಹೇಳಬೇಕಂದ್ರೆ ಎವ್ರಿ ವಾಂಟೆಡ್ ಪ್ರೆಗ್ನೆನ್ಸಿ ಮಸ್ಟ್ ಎಂಡ್ ಇನ್ ಅ ಹೆಲ್ದಿ ಬೇಬಿ ಟು ಅ ಹೆಲ್ದಿ ಮದರ್. ಅಂದರೆ ಪ್ರತಿಯೊಂದು ಬೇಕಾದಂಥ ಗರ್ಭಾವಸ್ಥೆಯಲ್ಲಿ ಅದರ ಪರಿಣಾಮ ಹೆಂಗಿರ್ಬೇಕಂದ್ರೆ ಆರೋಗ್ಯವಂತ ಮಹಿಳೆಗೆ ಆರೋಗ್ಯವಂತ ಮಗು ಇರಬೇಕು, ಅದು ಮುಂದಿನ ಪೀಳಿಗೆ ಅತ್ಯಂತ ಸ್ಮಾರ್ಟ್ ಇಂಟೆಲಿಜೆಂಟ್ ಮತ್ತು ಆರೋಗ್ಯವಾಗಿ ಇರಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಇದೇ ನಮ್ಮ ಉದ್ದೇಶ, ಇದೇ ನಮ್ಮ ಕಾಲೇಜು ಮತ್ತು ಆಸ್ಪತ್ರೆಯ ಮುಖ್ಯ ಉದ್ದೇಶ, ನಮ್ಮ ಸಮುದಾಯ ಆರೋಗ್ಯ ಸಮುದಾಯ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು.
1: ಖಂಡಿತ ಸರ್. ಸರ್, ಈ ಗರ್ಭಿಣಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಈ ಒಂದು ಪ್ರಿಯ ಎಕ್ಲೆಮ್ಸಿಯ ಆರೋಗ್ಯ ಸಮಸ್ಯೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು.
0: ನಮಸ್ಕಾರ, ತುಂಬಾ ಧನ್ಯವಾದಗಳು. ಇದು ನಿಮ್ಮ ಯಾರಾದರೂ ನೇಬರ್ಸು ಅವರು ಕುಟುಂಬದವರು ನೆಂಟರು ಇದ್ರೂ ದಯವಿಟ್ಟು ಇದನ್ನು ಹಂಚ್ಕೊಳ್ರಿ. ಮುಖ್ಯ ಉದ್ದೇಶ ಏನಂದ್ರೆ ನಮ್ಮದು ಪ್ರತಿ ಮಹಿಳೆ ಆರೋಗ್ಯವಾಗಿರಬೇಕು, ಗರ್ಭಾವಸ್ಥೆ ಪೂರ್ವದಲ್ಲೂ ಗರ್ಭಾವಸ್ಥೆಯಲ್ಲೂ ಗರ್ಭಾವಸ್ಥೆಯ ನಂತರ. ಒಂದೊಂದು ಸಲ ಇದು ಬಿ ಪಿ ಇವನ್ ಹೆರಿಗೆ ಆದಮೇಲೂ ಉಳಿದಿರುತ್ತೆ, ನಾವು ಅವಾಗ ಬೇಗ ಡಿಸ್ಚಾರ್ಜ್ ಮಾಡಲ್ಲ, ಕೆಲವೊಂದು ಗುಳಿಗೆನ ಕೊಟ್ಟು ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಮಹಿಳೆ ಮಗು ಆರೋಗ್ಯವಾದರೆ ಆ ದೇಶ ಸಮೃದ್ಧಿ. ಸೊ ವುಮನ್ಸ್ ಹೆಲ್ತ್ ನ್ಯಾಷನಲ್ಸ್ ವೆಲ್ತ್. ವುಮನ್ ಈಸ್ ಹೆಲ್ದಿ, ಫ್ಯಾಮಿಲಿ ಈಸ್ ಹೆಲ್ದಿ, ಫ್ಯಾಮಿಲಿ ಈಸ್ ಹೆಲ್ದಿ, ಅವರ್ ಕಮ್ಯುನಿಟಿ ಈಸ್ ಹೆಲ್ದಿ. ವೆನ್ ಕಮ್ಯುನಿಟಿ ಈಸ್ ಹೆಲ್ದಿ, ದ ನೇಷನ್ ಈಸ್ ವೆಲ್ದಿ. With that, I conclude and thank you so much.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಜೆ ಎನ್ ಎಂ ಸಿ ಬೆಳಗಾವಿಯ ಸ್ತ್ರೀರೋಗ ಪ್ರಸೂತಿ ವಿಭಾಗದ ಪ್ರಾಧ್ಯಾಪಕರು, ಜೊತೆಗೆ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ತಜ್ಞ ವೈದ್ಯರಾದ ಡಾಕ್ಟರ್ ಎಂ ಬಿ ಬೆಲ್ಲದವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ. ನಿಮ್ಮೊಂದಿಗೆ ನಾನು ಅನುಪಮಾ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಮೊದಲ ಗೀತೆ ಹೃದಯ ಗೀತೆ ಚಿತ್ರದ್ದು. ಈ ಒಂದು ಚಿತ್ರವು 1985 ತೆರೆ ಕಂಡಿದೆ. ಹಾಗೆಯೇ ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ವಿಷ್ಣುವರ್ಧನ್ ಖುಷ್ಬು ಅಭಿನಯಿಸಿದ್ದಾರೆ. ಹಾಗೆಯೇ ಆರ್ ಎನ್ ಜಯಗೋಪಾಲ್ ಅವರು ಸಂಗೀತವನ್ನ ನೀಡಿದರೆ ಸಾಹಿತ್ಯವನ್ನ MN ವ್ಯಾಸರಾಯ್ ಅವರು ರಚಿಸಿದ್ದಾರೆ. ಈಗ ಕೇಳಿ ಹೃದಯ ಗೀತೆ ಚಿತ್ರದ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ.

ಇಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಆಕಾಶದಿಂದ ಧರಗಿಳಿದ ರಂಬೆ ಚಂದನದ ಗೊಂಬೆ ಚಿತ್ರದ ಗೀತೆ ಇದು. 1979 ತೆರೆ ಕಂಡಂತಹ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅನಂತ್ನಾಗ್, ಲಕ್ಷ್ಮೀ, ಕೆಎಸ್ ಅಶ್ವಥ್, ಲೋಕೇಶ್ ಮುಂತಾದವರ ಅಭಿನಯದ ಆಕಾಶದಿಂದ ಧರಗಿಳಿದ ರಂಬೆ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು.

ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಮೆಲ್ಲುಸಿರೆ ಸವಿಕಾನ ಕೇಳಿ ವಣಧ್ವನಿಯ 90.4 FM. ಮುಂದಿನ ಗೀತೆ 1977 ತೆರೆ ಕಂಡಂತಹ ಪಾವನ ಗಂಗಾ ಚಿತ್ರದ ಗೀತೆ ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಗೀತೆ ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು.

ಈಗ ಪ್ರಸಾರವಾಗ್ತಾ ಇರುವಂತಹ ಗೀತೆ ಗುಣ ನೋಡಿ ಹೆಣ್ಣು ಕೊಡು. 1982 ತೆರೆ ಕಂಡಂತಹ ಚಿತ್ರದ ಗೀತೆ ಇದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದ, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರ್ನಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777